100.8 ಮೆಗಾಹೆರ್ಟ್ಸ್ಗಳಲ್ಲಿ ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳು 7ನೆಯ ತಾರೀಕು, ಇಂದು ಶುಕ್ರವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತೀ ಸುಣಗಾರ ಮಾಡುವ ಶುಭ ಮುಂಜಾವಿನ ನಲ್ಮಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58 ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ. ಇನ್ನೀಗ ನಮ್ಮ ನಿಲಯವು ಇಂದು ಪ್ರಸಾರ ಮಾಡುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ರೈತರಿಗೆ ಸಲಹೆಗಳು, 6:45 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳ್ತೀರಿ. ನಮ್ಮ ನಿಲಯದಿಂದ 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳು. ಈ ಬೆಳಗ್ಗೆ 7:45, 8:30 ಹಾಗೂ 9:30 ಕನ್ನಡದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕೈ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಕನ್ನಡ ಚಿತ್ರಗೀತೆ ಹಾಗೂ ಜಾನಪದ ಹಿಂದಿ ಚಿತ್ರಗೀತೆಯನ್ನು ಕೇಳುತ್ತೀರಿ. 10:00 ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯಲಿದೆ. ಇಂದು ಬೆಳಗ್ಗೆ 11:00 12ನೆಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ಕೇಳಲಿದ್ದೀರಿ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಪ್ರಸಾರ. 12:30 ಆರೋಗ್ಯ ಸಂಚಿಕೆಯಲ್ಲಿ ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮ ಕಾರವಾರ ಕೇಂದ್ರ.

ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕತೆ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ ಹಾಗೂ ಸುತ್ತಮುತ್ತ ಕೇಳುವಿರಿ. 6:10 ಚಜ್ಜಿ ರೊಟ್ಟಿ ಚೋಳಿಕೈ ನೀತಿಕತೆ ಪ್ರಸಾರವಾಗಲಿದೆ. 6:30 ಅವಲೋಕನ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನು ಕೇಳಲಿದ್ದೀರಿ. 6:50 ಹಲೋ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:20 ಕಿಸಾನ್ ವಾಣಿ ಕಾರ್ಯಕ್ರಮ, ಜಾನಪದ ಗೀತೆಯನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. 7:45 ಚಿತ್ರಗೀತೆಗಳು, 8:00 ಗಾತಾರ್ ಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:15 ಸ್ಪಾಟ್ಲೈಟ್ ಕನ್ನಡ ವತರಣಿಕೆ ಮೂಡಿಬರುವುದು ಬೆಂಗಳೂರು ಕೇಂದ್ರದಿಂದ. ನಂತರ ಕರೆಂಟ್ ಅಫೇರ್ಸ್ ಕೇಳುವಿರಿ ರಾತ್ರಿ 9:30. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ.

ಕೆಳಗರೆ ಇದೀಗ ತಿಳಿಸಿದಂತೆ ಇಂದು ಬೆಳಗ್ಗೆ 6:40 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಬಾಳಪ್ಪ ಹುಕ್ಕೇರಿ ಹಾಗೂ ಸಂಗಡಿಗರಿಂದ ಏಕತಾರೆ ಪದಗಳನ್ನು ಕೇಳುತ್ತೀರಿ. ಈಗ ಸಮಯ ಆಗ್ತಾ ಇದೆ 6:05. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ. ನಂತರ ಸರಿಯಾಗಿ 6:10 ನಮ್ಮ ನಿಲಯದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಡಿಬರುವುದು. ಮೊದಲಿಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆರಂಭದಲ್ಲಿ ಕೇಳಿ, ಭೂಮಿಯಲ್ಲಿ ಎಲ್ಲೋ ನೀನೇ ಕೀರ್ತಿ ಹಾಡಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಮುಂದಿನ ಗೀತೆಯನ್ನು ಕೇಳಿ. ಉಳ್ಳುವವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ ಬಡವನು. ಬಸವೇಶ್ವರರ ವಚನಗಾನದಲ್ಲಿ ಬೇಲೂರು ಶಿಷ್ಟರವರ ಧ್ವನಿಯಾಗಿದ್ದಂಥ ಈ ಗೀತೆ ಕೇಳಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೀಗ ಮತ್ತೊಂದು ಕೇಳಿ ಗೀತೆ. ಅಮ್ಮ, ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ ಪುರಂದರದಾಸರ ಕೃತಿಯಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮ ಮುರಳಿಯವರ ಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ ಆಗ್ತಿದೆ 6:30. ಈಗ ಕೇಳಿ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 6:30. ಇದೀಗ ಚಿಂತನ ಜಿಎಸ್ ಉಬರಡ್ಕ ಅವರಿಂದ.
1: ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಎಂಬುದು ವರ ಕವಿ ದರಾಬೇಂದ್ರೆಯವರ ಬಂತೆಲ್ಲಿಗೆ ಕವಿತೆಯ ಒಂದು ಸಾಲು. ಮಾತು ಮಾತು ಮಥಿಸುವ ಶಕ್ತಿಯಿಂದ ಇಲ್ಲಿ ಕಾವ್ಯದ ಸೃಷ್ಟಿಯಾಗಿದೆ. ಇದು ಅಂತಿಂತ ಕಾವ್ಯವಲ್ಲ, ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ. ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೇ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ವ್ಯಾಪ್ತಿ ಮೀರದ

0: ಅಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜೆಯವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ: ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ ಕೈ ಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮೊಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ ಯಂತ್ರವಿದೆ ಎಲ್ಲ ಇವೆ, ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
1: ಇದುವರೆಗೂ ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 6:35. ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ, ಸಜ್ಜೆ ಬಿತ್ತಿದ್ದಾರೆ, ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿನ ನಾವು ತಗೊಂಡಾಗ, ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ ತಳಿಯಿಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗಿ ಅದು ಸೇವನೆಗೆ ಸೂಕ್ತ, ಅಂದರೆ ಸಂಸ್ಕರಣೆಗೆ ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗುವಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ, ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ, ಅದರಿಂದ ಕುಕ್ಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ

ಅಂದರೆ ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತುತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು. ಅಂದರೆ ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತೇವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅನ್ನೋ ಕ್ಲಾರಿಟಿನೇ ಗೊತ್ತಿರೋದಿಲ್ಲ. ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ, ಟೊಮೆಟೊ ಬಿತ್ತೀವಿ, ಟೊಮೆಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬಿಡುತ್ತೆ, ನಾವು ಜವಾರಿ ಟೊಮೆಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ ಜವಾರಿ ಟೊಮೆಟೊ ಏನಾಗುತ್ತೆ, ಟೇಬಲ್ ಪರ್ಪಸ್ ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮೆಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮೆಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಷ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನು ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ದರೆ ಆ ಊರಿಂದ ಬಸ್ ಹಿಡಿದು ಆ ಊರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದಾಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರುವಾಗುತ್ತೆ. ಸೊ ರೈತ ಬಂದವರು ಏನು ಮಾಡಬೇಕಂದ್ರೆ, ಕಟಾವನ್ನು ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕ್ರಿ ಹೆಚ್ಚಿಗೆ ಕಬ್ಬನ್ನು ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಯಾಕೆ, ಅವರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರಲ್ಲಿ ನೋಡ್ಬೋದು, 5,000 ಹೆಕ್ಟ್ರೆಯಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ. ಯಾಕೆ, ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನು ತಗೋತೀವಂದರೆ ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿನೂ ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ, ಮಾರುಕಟ್ಟೆಗೆ, ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು, ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಭಾಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.

0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ರಂಗಪ್ಪ ಬಾಳಪ್ಪ ಹಾಕುರ್ಕಿ ಮತ್ತು ಸಂಗಡಿಗರಿಂದ ಏಕತಾರೆ ಪದಗಳು.

0: ಬಂದು ಎಂಬ ಭ್ರಾಂತಿ ಹಿಡಿದಿತ್ತಲ್ಲ, ನಂದು ನಿಂದು ಎಲ್ಲ ಬಿಟ್ಟು ನಡೆದಿತ್ತಲ್ಲ, ನಂದು ನಿಂದು ಎಲ್ಲ ಬಿಟ್ಟು ನಡೆದಿತ್ತಲ್ಲ.
1: ಎಂಥ ಮಾನವ ಜನ್ಮವಿದೆ

Almanya'daki

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೆಳಗರಿ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಂಗಪ್ಪ ಬಾಳಪ್ಪ ಹಾಕುರ್ಕಿ ಮತ್ತು ಸಂಗಡಿಗರಿಂದ ಏಕತಾರೆ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿ ಬಂತು. ಇನ್ನೀಗ ಸಮಯ ಆಗ್ತಾ ಇದೆ 6:55. ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: व्याख्यानम 2026 इति कार्यक्रमं संबोधयन्ती श्रीमती सीतारामनः अवोचत् यत् उपभोक्तावादिनः न भूत्वा समृद्धायाः सम्पन्नायाः च भारतीय सभ्यतायाः अनुरूपं सफलं भवितुं भारतस्य नियतिः भवेदिति भारतम् ओडिशा राज्यस्य चण्डीपुरनगरस्य एकीकृत परीक्षण क्षेत्रात् मध्यम परिधि युक्तस्य अग्नि 4 इति क्षिपण्याः सफलतया परीक्षणम् अकरोत् रक्षा मन्त्रालयः अवदत् यत् प्रक्षेपणेन क्षिपण्याः सर्वाः प्रचालनात्मक तान्त्रिक मानदण्डाः प्रमाणिताः अभवन्निति केन्द्रेण गोवा राज्यस्य विधानसभा क्षेत्रेषु अनुसूचित जनजातीनां प्रतिनिधित्वस्य पुनः समायोजनस्य अधिनियमः 2025 इत्यस्य कार्यान्वयनम् अधिसूचितम् येन गोवा राज्ये अनुसूचित जनजातीनां कृते विधानसभा स्थानानां आरक्षणस्य मार्गः प्रशस्तः अभवत् भारतीय राजपत्रे प्रकाशितायाः अधिसूचनायाः अनुसारं राज्यस्य जनजातीय समुदायानां दीर्घकालस्य अपेक्षां पूरयन् निर्वाचनक्षेत्रस्य पुनः समायोजनस्य आरक्षणस्य च प्रक्रियां समर्थयन् ह्यः अधिनियमः प्रवृत्तः अभवत् भारत ऋतुविज्ञान विभागेन अद्य मध्यप्रदेशे राजस्थाने केरलराज्ये माहे प्रदेशे ओडिशा राज्ये तटीय दक्षिणान्तर्गत कर्णाटके च मेघावृष्ट्या प्रचण्ड बातेन विद्युत् प्रभावेन च सह प्रचण्डतः अतिप्रचण्डायाः वर्षायाः पूर्वानुमानं कृतमस्ति अद्य अण्डमान निकोबार द्वीपेषु झारखण्डप्रदेशे लक्षद्वीपे पश्चिमबङ्गप्रदेशे मध्यप्रदेशे तमिलनाडुप्रदेशे पुदुच्चेरीप्रदेशे कारैकलल् प्रदेशे उत्तराखण्डप्रदेशे च एतादृशी स्थितिः भविष्यति बैडमिंटन क्रीडायां भारतस्य तन्वी शर्मा अद्य असन्नगरे कोरिया मास्टर्स क्रीडायाः महिला सिंगल्स इत्यस्यां प्राग उपान्तचक्रीय क्रीडायां स्वस्याः देशवासिन्या रक्षिता रामराज इत्यनया सह क्रीडति इति वार्ताः
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 ಗಂಟೆ ಇನ್ನೀಗ ಕೇಳಿ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಇನ್ನು ಮುಂದೆ ಸರಿಯಾಗಿ 7 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ 7:40 8:30 9:30 ಗಂಟೆಗೆ ಕನ್ನಡ ಚಿತ್ರಗೀತೆಗಳು 9 ಗಂಟೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ 11 ಗಂಟೆಗೆ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 12:05 ವನಿತಾ ವಿಹಾರ ಆರೋಗ್ಯ ಸಂಚಿಕೆ ಮೂಡಿ ಬರುವುದು 12:30 ಒಂದು ಗಂಟೆಗೆ ಪ್ರಗತಿ ಪಥ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು 5:45 ವಾರಕ್ಕೊಂದು ಕತೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರುತ್ತದೆ ಸಂಜೆ 6:10 6:30 ಅವಲೋಕನ 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ 6:51 ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ನಂತರ ಕಿಸಾನ್ ವಾಣಿ ಕಾರ್ಯಕ್ರಮ ಜಾನಪದ ಗೀತೆಗಳು 7:45 ಚಿತ್ರಗೀತೆಗಳು 8 ಗಂಟೆಗೆ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆ 8:15 ಪಾರ್ಲಿಮೆಂಟ್ ರಿವ್ಯೂ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 9:15 ಸ್ಪಾಟ್ ಲೈಟ್ ಕರೆಂಟ್ ಅಫೇರ್ಸ್ ರಾತ್ರಿ 9:30 ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ ಇನ್ನು ಮುಂದೆ ಸರಿಯಾಗಿ 7:02 ವಾಣಿಜ್ಯ ಪ್ರಕಟಣೆ ನಂತರ 7:05 ಕನ್ನಡದಲ್ಲಿ ಕ್ಷಮಿಸಿ ಪ್ರದೇಶ ಸಮಾಚಾರ ಕೇಳುತ್ತೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ
2: ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಭಾಗವಹಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ
3: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
6: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ಏಕೆಂದರೆ ನೀರು ಜೀವಜಲ.
5: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7ರಂದು ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015ರಲ್ಲಿ ಕೇಂದ್ರ ಸರ್ಕಾರ ಆಗಸ್ಟ್ 7ನ್ನು ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ. ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ.

0: ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ. ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026ರ ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತ್ಯಜಿಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
6: ಕಳೆದ 6 ವರ್ಷಗಳಲ್ಲಿ AIC ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ,

0: ಕ್ಲಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:15:48. ಇನ್ನೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಂತ ಚಂದ ಬಳ್ಳಿ, ಡಾಕ್ಟರ್ ಡಿ ಎಸ್ ಕರ್ಕಿ ಅವರ ರಚನೆ, ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ.

ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ನಿನ್ನ ಹಾವ ನನ್ನ ಸೆಳೆಯಿತು, ನಿನ್ನ ಭಾವ ನನ್ನ ಸೆಳೆಯಿತು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇನ್ನೀಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
11: ಅಪ್ಪ ಅಪ್ಪ ಡೈನೋಸಾರ್.
10: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
12: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
10: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
12: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ.
10: ಮುನ್ ನಡೆದೆ ಬೆರಗಾಗಿ, ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇದ್ದ ನಾಡಲ್ಲೇ.
13: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
14: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
15: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವರಿಗೆ ದೂರವಾಣಿ ಸಂಖ್ಯೆ 2703111.

0: ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
1: ಅಲ್ಲೇ ಕುಂಡಿರ್ತಾವನೋ ಇವ ಎಲ್ಲಿ ಉನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರೆ ಏ ಹಗರ್ ಹೋಗು ಅವಸರ ಮಾಡಬೇಡ
2: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
3: ಆಕಾಶವಾಣಿ ವಿಜಯಪುರ ಸಮಯ ಆಗ್ತಾ ಇದೆ 7:34. ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು
4: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು
5: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ಪಂದ್ಯ. ವಾರ್ತೆಗಳ ವಿವರ: ಪ್ರತಿಯೊಬ್ಬ ನಾಗರಿಕನೂ ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮ್ಯಾ ಆಜ್ ಆಗ್ರಹ ಕರ್ತಾ ಹೂ 7 ಅಗಸ್ತ್ ಹ್ಯಾಂಡ್ಲೂಮ್ ಡೇ ಹೋಗಾ ಹಮನೆ ಉತ್ಸಾಹ ಉಮಂಗ್ ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮ ನಿರ್ಭರ ಭಾರತ್ ಬನಾನೆ ಕೆ ಲಿಯೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೆ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
0: 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7 ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23

0: ಸಾವಿರ 731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6ನೇ ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9ರಿಂದ 17ರವರೆಗೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಆಗಸ್ಟ್ 15ರಂದು ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4ನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ಧ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು, ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ, ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು.

0: ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ ಎಂಟರ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಸ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ ಟ್ವೆಂಟಿ ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7:45:30 ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
3: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
2: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
3: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಲಕ್ಷ್ಮೀ ಮಹಾಲಕ್ಷ್ಮೀ ಚಿತ್ರದ ಈ ಗೀತೆಯನ್ನು.

ಮುಂದಿನ ಗೀತೆಯನ್ನು ಕೇಳಿ. ಜಿ ಉದಯಶಂಕರ್ ಅವರು ಬರೆದಿರುವಂಥ ರಾಜನಾಗೇಂದ್ರ ಅವರ ಸಂಗೀತದಲ್ಲಿ ಎಸ್ ಜಾನಕಿಯವರು ಹಾಡಿರುವಂಥ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು

ಮತ್ತೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈ ಬೆಳಗ್ಗೆ 8:30ಕ್ಕೆ ಕೇಳ್ತೀರಿ. ಈಗ ಸಮಯ ಆಗ್ತಾ ಇದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ಕೇಳ್ತೀರಿ 12ನೆಯ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ಸಮಯ ಬೆಳಗ್ಗೆ 11 ಗಂಟೆಗೆ. ನಂತರ 12 ಗಂಟೆ 5 ನಿಮಿಷಕ್ಕೆ ಕೇಳ್ತೀರಿ ವನಿತಾ ವಿಹಾರ.

ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳಿ. ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಗೀತೆಯನ್ನು.

ಕೇಳಿ. ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಆರದ ಗಾಯ ಚಿತ್ರದ ಗೀತೆಯನ್ನು, ಚಿ ಉದಯಶಂಕರ್ ಅವರ ಗೀತೆ ರಚನೆ, ಸಂಗೀತ ಸತ್ಯಂ ಅವರದು.

ಕೇಳಿ ಸಂಪತ್ತಿಗೆ ಸವಾಲು ಚಿತ್ರದ ಗೀತೆಯನ್ನು.

ಇನ್ನು ಮುಂದೆ ಕೇಳಿ. ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಅವಳ ಅಂತರಂಗ ಚಿತ್ರದ ಗೀತೆಯನ್ನು ಆರ್ ಎನ್ ಜಿ ಗೋಪಾಲ್ ಅವರ ಗೀತೆ ರಚನೆ, ಸಂಗೀತ ಎಂ ರಂಗರಾವ್ ಅವರದು.

0: ಈಗ ಸಮಯ ಸರಿಯಾಗಿ ಬೆಳಗಿನ 9 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
0: ಈಗ ಕೇಳಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
5: ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ ಪಾ, ಇವತ್ತು ನಮಸ್ಕಾರ.
6: ನಮಸ್ಕಾರ ಸರ್. ನಮಸ್ಕಾರ ರೀ.
5: ಇವತ್ತು ನಾವು ಇಲ್ಲಿ ಯಾಕೆ ಸೇರಿವ ಗೊತ್ತತನ?
6: ಯಾಕೆ ಸೇರಿವ್ರಿ, ನೀವೇ ಹೇಳ್ಬೇಕ್ರಿ ಅದ್ರ ಬಗ್ಗೆ.
5: ಒಂದು ಮುಖ್ಯ ಕಾರಣ ಐತಿ.
6: ಏನ್ರಿ?
5: ನಮ್ಮ ಶಾಲೆ ಆವರಣ ಸ್ವಚ್ಛ ಮಾಡಾಗ ಬರೋಬ್ಬರಿ 5 ಚೀಲ ಬರೀ ಪ್ಲಾಸ್ಟಿಕ್ ಕಸ ಸಿಕ್ತ ನೋಡಪ್ಪ. ಪ್ಲಾಸ್ಟಿಕ್ ಅನ್ನೋದು ನಮ್ಮ ಭೂಮಿಗೆ ಹಿಡಿದಿರುವ ದೊಡ್ಡ ಶಾಪದಂತೆ ಕಾಣಕತ್ತದ. ನಮ್ಮ ಊರನ್ನ ಪ್ಲಾಸ್ಟಿಕ್ ಮುಕ್ತ ಊರು ಮಾಡೋದು ಹೆಂಗಂತ ನಾವು ಚರ್ಚೆ ಮಾಡ್ಬೇಕಾಗೈತೆ ನೋಡು.
6: ಸರ್, ನೀವು ಹೇಳಿದ್ದು 100ಕ್ಕೆ 100 ನಿಜ ಐತ್ರಿ. ನಮ್ಮ ಕಾಲದಲ್ಲಿ ಸಂತೆಗೂ ಅಂಗಡಿಗೂ ಹೋದ್ರೆ ಕೈಯಲ್ಲಿ ಒಂದು ಕಾಟನ್ ಅಂದ್ರೆ ಈ ಹತ್ತಿ ಚೀಲ ಅಥವಾ ಈ ಗೋಣಿ ಚೀಲ ಹಿಡ್ಕೊಂಡು ಹೊಕ್ಕಿದ್ದೆವು. ಇವತ್ತು ಒಂದು ಸಣ್ಣ ಒಂದು ಕರಿಮೆ ಸೂಡ ಕೊತ್ತಂಬರಿ ಸೂಡ್ ತರಕ್ ಈಗ ಪ್ಲಾಸ್ಟಿಕ್ ಕವರ್ ತಗೊಂಡು ಹೊಂಟೇವ್ರಿ ನಾವೆಲ್ಲ. ಈಗ ಸೋಮಾರಿಗಳಾಗಿಬಿಟ್ಟೇವ್ ನೋಡಿ ಈಗ ನಾವೆಲ್ಲ.
5: ಇಡೀ ಪರಿಸರವನ್ನು ಹಾಳು ಮಾಡಕತ್ತೀವಲ್ಲ.
6: ಹೌದು, ಹೌದು ರೀ.
5: ಹೌದು ಸಾಗರ, ಅಂಗಡಿಯವ್ರನ್ನ ಕೇಳಿದ್ರೆ ಅವರು ಗ್ರಾಹಕರು ಚೀಲ ತರಂಗಿಲ್ಲ, ಕವರ್ ಕೊಡದೈತಿ ಅಂತ ಬೈತಾರೆ. ಆದರೆ ನಾವು ಯೋಚನೆ ಮಾಡಬೇಕು. ತರಕಾರಿ ತಂದ ಮೇಲೆ ಆ ಪ್ಲಾಸ್ಟಿಕ್ ಕವರನ್ನು ಎಲ್ಲಿ ಅಂದರೆ ಅಲ್ಲಿ ಎಸಿತೀವಿ. ಮಾನಿ ನಮ್ಮ ಹಸು ಅದನ್ನು ತಿಂದು ಹೊಟ್ಟೆ ಉಬ್ಬಿ ಸಾಯೋ ಪರಿಸ್ಥಿತಿ ಬಂದಿತ್ತು. ಅಷ್ಟರಾಗ ಡಾಕ್ಟರ್ ಬಂದು ಬದುಕಿಸಿದ್ರು ನೋಡಪ್ಪ.
6: ಓಹೋ, ಹೌದಾ? ನೀವು ಹಸುವಿನ ಮಾತು ಹೇಳಿದ್ರಿ, ಆದ್ರೆ ಮನುಷ್ಯರ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ನಾವು ಬಿಸಿ ಬಿಸಿ ಚಹಾ, ಕಾಫಿ ಅಥವಾ ಊಟನೂ ಪ್ಲಾಸ್ಟಿಕ್ ಕವರ್ನಾಗ ತರ್ತೇವಲ್ಲ.
5: ಹೌದು,
6: ಅದರಿಂದ ಪ್ಲಾಸ್ಟಿಕ್ನಲ್ಲಿರುವಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ಗಳು ನಮ್ಮ ಹೊಟ್ಟೆ ಸೇರ್ತಾವ. ಇದು ಕ್ಯಾನ್ಸರ್ ಮತ್ತು ಹಾರ್ಮೋನ್ಗಳ ಅಸಮತೋಲನ ಆಗಿಬಿಡ್ತತಿ. ಇದರಿಂದ ಭೀಕರ ಕಾಯಿಲೆಗಳು ಬರ್ತಾವ. ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಬರುವಂಥ ಹೊಗೆಯಿಂದ ಉಸಿರಾಟದ ತೊಂದರೆ ಕೂಡ ಆಕೈತಿ ನೋಡ್ರಿ.
5: ಹೌದು, ಹೌದು. ನಾವೆಲ್ಲ ಸುಲಭ ಅಂತ ಪ್ಲಾಸ್ಟಿಕ್ ಬಳಸ್ತೀವಿ, ಆದರೆ ಅದು ತರುವ ನಷ್ಟ ಮಾತ್ರ ಕೋಟ್ಯಾಂತರ ರೂಪಾಯಿ. ಇತ್ತೀಚೆಗೆ ಮಳೆ ಬಂದರೆ ಸಾಕು, ನಮ್ಮ ಊರಿನ ಚರಂಡಿಗೆಲ್ಲ ಪ್ಲಾಸ್ಟಿಕ್ ಕಸದಿಂದ ತುಂಬಿ ರಸ್ತೆಯಲ್ಲಿಯೇ ನೀರು ನಿಲ್ಲುತ್ತೆ. ಸೊಳ್ಳೆಗಳು ಹೆಚ್ಚಾಗಿ ಡೆಂಗು ಮಲೇರಿಯಾ ಹರಡೋದಕ್ಕೂ ಇದೇ ಕಾರಣ ಆಗ್ಯದ ನೋಡು.
6: ಹೌದು, ಹೌದು, ನಿಜ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಕೇವಲ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡೈತಿ ಅಂತೇಳಿ ಕುಂದ್ರೋದಲ್ಲ, ಜನರಲ್ಲಿ ಸ್ವಯಂ ಪ್ರೇರಿತ ಬದಲಾವಣೆ ಬರಬೇಕು. ಮೊದಲನೇದಾಗಿ ಏಕ ಬಳಕೆ ಪ್ಲಾಸ್ಟಿಕ್ ಅಂದ್ರೆ ಒಮ್ಮೆ ಬಳಸಿ ಎಸೆಯುವ ಕಪ್ಪ ಪ್ಲೇಟ್ ಕವರ್ಗಳನ್ನು ಏನದಾವಲ್ಲ, ನಾವು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ನೋಡು.
5: ಬಹಿಷ್ಕರಿಸುವುದು ಸರಿ, ಆದ್ರೆ ಪ್ಲಾಸ್ಟಿಕ್ ಪರ್ಯಾಯ ಏನು? ಪರ್ಯಾಯ ವ್ಯವಸ್ಥೆ ಇಲ್ಲದೆ ಜನರನ್ನ ತಡೆಯುವುದು ಕಷ್ಟ ಅಲ್ಲ.
6: ಅದಕ್ಕೂ ದಾರಿ ಇದೆ ಸರ್. ಅದು ಹೆಂಗಂದ್ರೆ ನಮ್ಮ ಊರಿನಲ್ಲಿ ಸ್ವಸಹಾಯ ಸಂಘಗಳಿರ್ತಾವ, ಮಹಿಳೆಯರಿದ್ದಾರೆ, ಅವರಿಗೆ ಬಟ್ಟೆ ಚೀಲ ಮತ್ತು ಸೆಣಬಿನ ಚೀಲಗಳನ್ನು ಹೊಲಿಯುವ ತರಬೇತಿ ನೀಡಬಹುದು. ಇದರಿಂದ ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ನೀಡಿದಂಗೆ ಆಕತಿ. ಊರಿಗೆ ಕಡಿಮೆ ದರದಲ್ಲಿ ಪರ್ಯಾಯ ಚೀಲಗಳು ಸಿಗ್ತಾವ. ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಪ್ಲೇಟ ಬದಲಿಗೆ ಅಡಿಕೆ ಪ್ಲೇಟ ಮತ್ತು ಬಾಳೆ ಎಲೆಗಳನ್ನು ಬಳಸೋದ್ರಿಂದ ಬಹಳ ಪ್ರೇರಣೆ ಆಕತಿ. ಅದೊಂದು ಒಂದು ಹೊಸ ಪದ್ಧತಿಯನ್ನು ಆಚರಣೆ ಮಾಡ್ದಂಗೆ ಆಕತಿ ನೋಡ.
5: ತುಂಬ ಅದ್ಭುತವಾದಂಥ ಮಾತು ನೋಡಪ್ಪ, ನಿಮ್ದು ವಿಚಾರ ನೋಡಪ್ಪ. ಹಳೆಯ ಕಾಲದ ಪದ್ಧತಿಗಳೇ ಇವತ್ತಿಗೆ ಔಷಧ ಆಗ್ಯಾವ ನೋಡವು. ಅಂಗಡಿಗೆ ಹಾಲು ತರಲು ಹೋಗಾಗ ಮನೆಯಿಂದ ಸ್ಟೀಲ್ ಪಾತ್ರೆ ತಗೊಂಡು ಹೋಗುವ ಅಭ್ಯಾಸನ ಮತ್ತೆ ಶುರು ಮಾಡ್ಬೇಕು ನೋಡು.
6: ಅಂದ್ರೆ ನಮ್ಮ ಹಿರಿಯರು ಯಾವುದನ್ನು ತಮಗೆ ಗೊತ್ತಿಲ್ಲ ಅನ್ನೋಂತ ಮಾಡಿದಿಲ್ಲ, ಅದೊಂದು ಪರ್ಯಾಯವಾಗಿ ಒಂದು ನಮ್ಮ ಮುಂದಿನ ಅಂದ್ರೆ ಪೀಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ
5: ಒಂದು ಏನ್ರ ಐಡಿಯಾ ಕೊಡ್ಲಾ?
6: ನಮ್ಮ ಯುವಕರ ತಂಡದಿಂದ ಒಂದು ಪ್ಲಾನ್ ಮಾಡಿವಿ ನಾವೆಲ್ಲರೂ. ಊರಿನ ಪ್ರತಿಯೊಂದು

0: ಕಿರಾಣಿ ಅಂಗಡಿ ತರಕಾರಿ ಮಾರ್ಕೆಟ್ಗೆ ಹೋಗಿ ಪ್ಲಾಸ್ಟಿಕ್ ಕವರ್ ಬಳಸದಂತೆ ವಿನಂತಿಸಬೇಕು ಅವರಂತೇಕ. ಮತ್ತೆ ಯಾರಾದ್ರೂ ನಾವು ಅಂದ್ರೆ ನಾವಾಗ್ಲಿ ಬೇರೆಯವರಾಗ್ಲಿ ಮನೆಯಿಂದಲೇ ಚೀಲ ತರೋದನ್ನ ಯಾವತ್ತೂ ಮರಿಬಾರ್ದು. ಅಂಗಡಿಯವರು ಒಂದು ಅಥವಾ ಎರಡು ರೂಪಾಯಿ ರಿಯಾಯಿತಿ ಕೊಡುವ ಹಾಗೆ ವ್ಯಾಪಾರಿಗಳ ಜೊತೆ ಮಾತನಾಡ್ಬೇಕು ನಾವೆಲ್ಲ. ಇದಕ್ಕ ಬ್ಯಾಗ್ ತನ್ನಿ ರಿಯಾಯಿತಿ ಪಡೆಯಿರಿ ಅಂತ ಹೆಸರಿಡೋಣ ಅಂತೇಳಿ ನನ್ನೊಂದು ಅನಿಸಿಕೆ ಐತಿ ನೋಡಪ್ಪ.
1: ವಾ ಸಾಗರ, ಯುವ ಪೀಳಿಗೆ ಇಂತಹ ನಾವೀನ್ಯತೆ ಯೋಚನೆ ಮಾಡದಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಅಂದ್ರೆ ಕೇವಲ ಪರಿಸರ ರಕ್ಷಣೆ ಮಾತ್ರ ಅಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನೀಡುವ ಆರೋಗ್ಯದ ಕೊಡುಗೆ ನೋಡಪ್ಪ.
0: ಭಾಳ ಚಲೋ ಹೇಳಿದೆ. ಅದೇ ರೀತಿ ನನಗೊಂದು ಐಡಿಯಾ ಬಂದತಿ ಈಗ. ಅದೇನಂದ್ರ ನಮ್ಮ ಅಕ್ಕಂಗ್ಯಾರ್ದ ನಮ್ಮ ಓಣ್ಯಾಗ ಒಂದು ಸ್ತ್ರೀ ಶಕ್ತಿ ಸಂಘ ಐತಲ್ಲ, ಅವ್ರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಂತೆಗ ಮತ್ತೆ ಅಂಗಡಿಗೆ ಹೋಗುವ ಕಡ್ಡಾಯವಾಗಿ ಬಟ್ಟೆ ಚೀಲ ತಗೊಂಡು ಹೋಗ್ಬೇಕು ಅಂತೇಳಿ ನಿಯಮ ಮಾಡೋಣ ಅಂತೇಳಿ ನಾ ಹೇಳತ್ತೀನಿ. ಯಾಕಂದ್ರ ಅವ್ರಿಗೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ನಾವು ಹೇಳಿದೇವ ಅಂದ್ರ ಅವರು ಪ್ರಭಾವಿತರಾಗಿ ಬೇರೆಯವರಿಗೆ ಅದನ್ನ ಹೇಳ್ತಾರೋ ಅಂತ ಉದ್ದೇಶ ನಂದಾಗೈತಿ ನೋಡು.
1: ತುಂಬಾ ಸಂತೋಷ ಆಗ್ತದೆ ನೋಡಪ್ಪ. ನಿಮ್ಮೆಲ್ಲರ ಉತ್ಸಾಹ ನೋಡಿ ನಾನು ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಜಾಗೃತಿ ಮೂಡಿಸ್ತೀನಿ. ಮಕ್ಕಳಿಗೆ ಪ್ಲಾಸ್ಟಿಕ್ ಕಸ ಸಂಗ್ರಹಣೆ ಸ್ಪರ್ಧೆ ಇಟ್ಟು ಯಾರು ಹೆಚ್ಚು ಪ್ಲಾಸ್ಟಿಕ್ ಕವರನ್ನು ಮರುಬಳಕೆಗೆ ತಂದು ಕೊಡ್ತಾರೋ ಅವರಿಗೆ ಬಹುಮಾನ ನೀಡೋಣ. ಮಕ್ಕಳು ಬದಲಾದ್ರೆ ಪೋಷಕರು ಬದಲಾಗ್ತಾರೆ.
0: ಹೌದು ಸರ್, ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರತಿಜ್ಞಾವಿಧಿ ಬೋಧಿಸೋಣಂತ. ಇದ್ರ ಜೊತೆಗೆ ನಮ್ಮ ಊರಿನ ಪಂಚಾಯತಿಯವ್ರ ಜೊತೆ ಮಾತನಾಡಿ ಕಸವನ್ನು ವಿಂಗಡಿಸುವುದು ಅಂದ್ರೆ ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡುವಂಥ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸುವಂಥ ಒತ್ತಾಯಿಸೋಣ ನೋಡು. ಅದಕ್ಕೆ ಇವತ್ತು ನಾವು ಸಂಜೆ ಏನೈತಿಲ್ಲ ಇವತ್ತು ಒಂದು ನಮ್ಮ ಹುಂಚಿಗಿಡ ಕಟ್ಟಿ ಅಲ್ಲಿ ಕೂಡಿ ಎಲ್ಲರೂ ನಮ್ಮ ಸ್ತ್ರೀ ಶಕ್ತಿ ಸಂಘ ಐತಿಲ್ಲ ನಮ್ಮ ಎಳೆಯ ಸಂಘ,
1: ಅಲ್ಲಿಕ್ಕಿಂತ ಲಕ್ಷ್ಮೀ ಗುಡಿಯ ಭಾಳ ಮಂದಿ ಹೆಣ್ಮಕ್ಳು ಕೂತಿರ್ತಾರೆ.
0: ಹೌದು ಹೌದು,
1: ಅಲ್ಲಿ ಹೋಗುನು.
0: ಅಲ್ಲಿ
1: ಕೇಳಿದ ಅವ್ರ ಜೋಡಿ ಡಿಸ್ಕಸ್ ಮಾಡೋಣ. ದಿನ ಮನ್ಯಾಗ ಅದು ಅರಿವಿ ಇರ್ತಾವಲ್ಲ, ಅರಿವಿದು ಚೀಲ ಹೊಲ್ಕೋರಿ, ಅವ್ರನ್ನ ಸಂತಿಗೆ ಒಯ್ಯರಿ. ಸಂತಿ ಹೋಗಾರ ಅವರಲ್ಲ, ನಮ್ಮ ಅಕ್ಕಂಗಿಯರ ಸಂತಿ ಜಾಸ್ತಿ ಹೋಗೋರಲ್ಲ.
0: ಹೌದೌದು,
1: ನಮ್ಕಿಂತ ಅವರ ಸಂತಿ ಜಾಸ್ತಿ ಹೋಗ್ತಾರ. ಅಲ್ಲಿ ಪ್ಲಾಸ್ಟಿಕ್ ಕಡೆ ಅವ್ರ ತುಂಬರ್ತಾ ಜಾಸ್ತಿ. ಅವ್ರಿಗೆ ಹೇಳೋಣ ಅವ್ಕ ಅರಿವಿ ಚೀಲ ಹೊಲ್ಕೋರಿ. ಇದಕ್ಕೆ ನೀನು ಯಂತ್ರ ಇದ್ದಿಲ್ಲ ನಿಂದ?
0: ಐತಿಲ್ಲ ನಂದು ಯಂತ್ರ ಐತಿ.
1: ಒಂದು ದಿವಸ ಒಂದು 10-15 ಚೀಲ ಹೊಲಿಯಪ್ಪ, ಇವ್ರು ಕೂಡ ಹೊಲ್ಕಂದ್ ಅವ್ರಿಗೆ ಕೊಡೋಣ.
0: ಹಂಗಾದ್ರೆ ಇವತ್ತು ಹೊಲದ ನಾವು ವಿತರಣೆ ಮಾಡಿಬಿಡೋ ನೋಡ.
1: ನಾವು ಫ್ರೀಯಾಗಿ ಕೊಟ್ಟು ಬಿಡೋಣ. ಹೋಗೋಣ ಹಂಗಾರೆ.
0: ಹಾಂ, ನಡಿ
1: ನಡಿ ನಡಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ ಮರದಲ್ಲಿ ಕಾಗೆ ಕೋಗಿಲೆಗಳ ವಾಸವಾಗಿತ್ತು. ಕೋಗಿಲೆಯ ಮರಿ ಅಂತ ಸುಮಧುರ ಕಂಠದಿಂದ ಹಾಡ್ತಾ ಇತ್ತು. ಆದ್ರೆ ಕಾಗೆಯ ಮರಿಗೆ ಅಂಥ ಸುಮಧುರ ಕಂಠ ಇರಲಿಲ್ಲ. ಹೀಗಾಗಿ ಅದಕ್ಕೆ ಕೋಗಿಲೆಯ ಮರಿಯಂತೆ ಹಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಕಾಗೆಯ ಮರಿ ಕೋಗಿಲೆ ಮರಿ ಹಾಡೋದನ್ನ ಕೇಳ್ತಾ ಸುಮ್ಮನೆ ಮೌನ ವಹಿಸಿ ಕುಳಿತಿತ್ತು. ಹೀಗೆ ಕಾಗೆಯ ಧ್ವನಿ ಕರ್ಕಶವಾಗಿರೋದ್ರಿಂದ ಭಗವಂತನಿಗೆ ಇದ್ರ ಮೇಲೆ ಕನಿಕರ ಬಂದು ತಾಯಿ ಕಾಗೆಯ ಎದುರುಗಡೆ ಪ್ರತ್ಯಕ್ಷನಾಗಿಯೇ ಬಿಟ್ಟ. ನಿನ್ನ ಮರಿಗೂ ಕೋಗಿಲೆಯಂಥ ಮಧುರ ಕಂಠ ಕೊಡಲೇ ಅಂತ ಕೇಳ್ದ. ಆಗ ಬೇಡ ದೇವ, ನಮ್ಮಜ್ಜ ಮುತ್ತಜ್ಜ ಎಲ್ಲರೂ ಇದೇ ಧ್ವನಿಯೊಂದಿಗೆ ಸಂತಸದಿಂದ ಬಾಳಿ ಬದುಕಿದವರು. ನಾನು ಆ ಪರಂಪರೆಯನ್ನ ಮುರಿಯಲಾರೆ ಅಂತ ಹೇಳ್ದು ಕಾಗೆ. ಭಗವಂತ ಇದರ ಮಾತಿಗೆ ಪ್ರತಿಯಾಗಿ, ಅದೇಕೆ ಮಗು, ನಿನಗೆ ಮಧುರ ಧ್ವನಿ ಬೇಡವೇ ಅಂತ ಕೇಳ್ದ ಭಗವಂತ. ಕಾಗೆ ಹೀಗೆ ಹೇಳ್ತು, ಬೇಡ ದೇವ, ಮಧುರ ಧ್ವನಿ ಕೋಗಿಲಿಗೆ ಇರಲಿ, ನಮಗೆ ಆ ಮಧುರ ಧ್ವನಿಯನ್ನ ಕೇಳುವ ಕಿವಿಯನ್ನ ಕೊಟ್ಟಿರುವೆಯಲ್ಲ, ಅಷ್ಟೇ ಸಾಕು ಅಂತ ಸಂತುಷ್ಟತೆಯ ಮಾತುಗಳನ್ನ ಹೇಳ್ತು. ಕಾಗೆಯ ಈ ಸಂತಸದ ಸಂತೃಪ್ತಿಯ ಜೀವನ ಕಂಡು ಭಗವಂತನಿಗೆ ಆನಂದವಾಯಿತು. ಕೇಳಿದ್ರಲ್ಲ ಶ್ರೋತೃಗಳೇ ಕಥೆಯನ್ನ. ನಮ್ಗೇನೆಲ್ಲ ಇದ್ರೂ ಅದು ಇಲ್ಲ ಇದು ಇಲ್ಲ ಅಂಥೇಳಿ ಕೊರತೆಗಳನ್ನೇ ಎತ್ತಿ ತೋರಿಸ್ತಾ ಇಡೀ ಜೀವನವನ್ನು ವ್ಯರ್ಥವಾಗಿ ಕಳಿತೀವಿ. ಆದರೆ ಇದ್ದದ್ದನ್ನು ನಾವು ಜ್ಞಾಪಿಸ್ಕೊಳ್ದೇನೆ, ಇದ್ದದ್ದನ್ನು ಸಂತೋಷವಾಗಿ ಮನಸಾರೆ ಅನುಭವಿಸದೆ, ಇಲ್ಲದಕ್ಕೆ ಚಿಂತೆ ಮಾಡ್ತಾ, ಇಲ್ಲದನ್ನು ಬಯಸ್ತಾ ಕೊರಗಿ ಕೊರಗಿ ಜೀವನವನ್ನೇ ದುಃಖಮಯವಾಗಿ ಮಾಡಿಕೊಳ್ತೀವಿ. ಅದಕ್ಕಾಗಿ ಜೀವನದಲ್ಲಿ ಸಿಕ್ಕಿರೋದನ್ನ ಖುಷಿಯಿಂದ ಅನುಭವಿಸಿ ಸಂತೃಪ್ತ ಜೀವನವನ್ನ ನಡೆಸಬೇಕು ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನೀಗ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಒಂದು ಭಕ್ತಿಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksw.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇದೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಪ್ರಕಟಣೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
9: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳು ಕೇಳಿ. ಗೆಳೆಯ ಚಿತ್ರಕ್ಕಾಗಿ ಧ್ವನಿಯಾಗಿದ್ದಾರೆ ರಾಜೇಶ್ ಹಾಗೂ ಇಂಚರಾ.

ಅರ್ಮಾನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಅವರು ಹಾಡಿರುವಂಥ ದ ವಿಲನ್ ಚಿತ್ರದ ಗೀತೆ. ಪ್ರೇಮ್ ಅವರ ಗೀತೆ ರಚನೆ, ಸಂಗೀತ ಅರ್ಜುನ್ ಚನ್ಯಾ ಅವರದು.

ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಧ್ವನಿಗಳು ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಾಂಜಾವಾಲಾ. ಕೇಳಿ ಕಬಡ್ಡಿ ಚಿತ್ರದ ಗೀತೆಯನ್ನು.

ಕವಿರಾಜ್ ಅವರ ಗೀತ ರಚನೆ, ಮಿಕ್ಕಿ ಮೇಯರ್ ಅವರ ಸಂಗೀತ, ಕಾರ್ತಿಕ್ ಅವರ ಧ್ವನಿಗಳಲ್ಲಿ ಕೇಳಿ ಬುಗುರಿ ಚಿತ್ರದ ಗೀತೆ.

ಕೆಳಗರೆ ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗ ಸಮಯ ಆಗ್ತಾ ಬರ್ತಾ ಇದೆ ಸರಿಯಾಗಿ ಬೆಳಗಿನ 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 10:40.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ರಾಜೇಶ್ ಕೃಷ್ಣನ್ ಹಾಗೂ ದಿವ್ಯಾ ರಾಘವನ್ ಅವರ ಕಂಠದಲ್ಲಿ ಕೇಳಿ ಬಲರಾಮ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸ್ನೇಹಿತರೆ, ನಾವು ಮಾತಾಡ್ತಿದ್ವಿ ರಾಷ್ಟ್ರೀಯ ಕೈಪಂಕ ದಿನದ ಬಗ್ಗೆ. ಯಾವುದೇ ಒಂದು ಕ್ಷೇತ್ರದಲ್ಲೂ ಎಷ್ಟೆಲ್ಲ ಪ್ರಯೋಜನಗಳಿರುತ್ತೋ ಅಷ್ಟೇ ಕಠಿಣ ಸವಾಲುಗಳು ಇರುತ್ತೆ. ಹೌದು, ಪಾರಂಪರಿಕವಾಗಿ ಬರ್ತಾ ಇರುವಂತಹ ಈ ಕೈಮಗ್ಗಗಳು ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ಕುಟುಂಬಗಳಿಗೆ ಜೀವನೋಪಾಯದ ಮಾರ್ಗಗಳಾಗಿವೆ. ಒಂದು ಪ್ರದೇಶದ ಸಂಸ್ಕೃತಿ, ಸಂಪ್ರದಾಯ ಎಲ್ಲವೂ ಅವರವರ ಕಲೆ ಉಳಿಯೋದಕ್ಕೆ ಸಹಕಾರಿಯಾಗತ್ತೆ. ಕೈಮಗ್ಗ ಪರಿಸರ ಸ್ನೇಹಿಯಾಗಿದ್ದು ಕಡಿಮೆ ವಿದ್ಯುತ್ ಬಳಕೆಯನ್ನು ಆಗತ್ತೆ. ಅಷ್ಟೇ ಅಲ್ಲ, ಕೈಯಿಂದ ನೇಯ್ದಂತಹ ಬಟ್ಟೆಗಳು ಒಳ್ಳೆಯ ಗುಣಮಟ್ಟ, ಬಾಳಿಕೆ ಮತ್ತು ವಿಶಿಷ್ಟ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿವೆ. ಜೊತೆಗೆ ಮಹಿಳೆಯರ ಸ್ವಾವಲಂಬನೆಗೂ ಆರ್ಥಿಕವಾಗಿ ನೆರವಾಗತ್ತೆ. ವೋಕಲ್ ಫಾರ್ ಲೋಕಲ್ ಮತ್ತು ಸ್ವದೇಶಿ ಉತ್ಪನ್ನಗಳು ಬೇಕಾದ ಕಚ್ಚಾ ವಸ್ತುಗಳ ಬೇಡಿಕೆಗೂ ಉತ್ತೇಜನವನ್ನು ನೀಡಿದಂತಾಗತ್ತೆ. ಇನ್ನು ಮುಂದೆ ಕೇಳಿ, ನೀಲಕಂಠ ಚಿತ್ರಕ್ಕಾಗಿ ಶ್ರೀನಿವಾಸ್ ಹಾಗೂ ಸುಮಾ ಶಾಸ್ತ್ರಿ ಅವರು ಹಾಡಿರುವಂತಹ ಗೀತೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇನ್ನು ಮುಂದೆ ಕೇಳಿ ದಾರಿ ತಪ್ಪಿದ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ

ಈ ಜಗತ್ತಿನಲ್ಲಿ ಪರಿಪೂರ್ಣ ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ಸಾಧನೆಗೂ ಅದರದ್ದೇ ಆದ ಸವಾಲುಗಳಿರುತ್ತೆ, ಅಡಚಣೆಗಳಿರುತ್ತೆ. ಬೆಳಕಿನ ಜೊತೆ ನೆರಳು ಇರುವಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನುಕೂಲಗಳು ಪ್ರತಿಕೂಲಗಳು ಇದ್ದೇ ಇವೆ. ಕೈಮಗ್ಗ ಕ್ಷೇತ್ರವು ಇದಕ್ಕೆ ಹೊರತಲ್ಲ. ನಿಜಕ್ಕೂ ಸವಾಲುಗಳು ಏನು ಅಂತ ನೋಡೋದಾದರೆ, ಈ ಯಾಂತ್ರಿಕ ಯುಗದಲ್ಲಿ ಮನುಷ್ಯ ಮನುಷ್ಯನಿಗಿಂತಲೂ ಯಂತ್ರಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರೋದ್ರಿಂದ ಯಂತ್ರಗಳಿಂದ ತಯಾರಾಗುವ ಬಟ್ಟೆಗಳ ಸ್ಪರ್ಧೆ ಹೆಚ್ಚಾಗಿದೆ. ಕೈಮಗ್ಗದ ಉತ್ಪನ್ನಗಳಿಗೆ ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗತ್ತೆ. ನೇಕಾರರಿಗೆ ಕೆಲವೊಮ್ಮೆ ಅವರ ಶ್ರಮಕ್ಕೆ ಸಿಗಬೇಕಾದಂತಹ ಸಮರ್ಪಕ ಆದಾಯವೂ ಸಹ ದೊರೆಯೋದಿಲ್ಲ. ಆದ್ದರಿಂದ ಯುವ ಪೀಳಿಗೆಗೆ ಈ ವೃತ್ತಿಯತ್ತ ಒಲವು ಕಡಿಮೆ ಆಗುವಂತಹ ಸಾಧ್ಯತೆಗಳಿವೆ. ಮಾರುಕಟ್ಟೆ ಮತ್ತು ಜಾಹೀರಾತಿನ ಅವಕಾಶಗಳು ಎಲ್ಲರಿಗೂ ಸಮವಾಗಿ ದೊರೆಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದ ಉತ್ಪಾದನಾ ವೆಚ್ಚವೂ ಹೆಚ್ಚು. ಮಾರುಕಟ್ಟೆಯಲ್ಲಿ ನೇಕಾರರಿಗೆ ನಿಗದಿತ ಬೆಲೆ ಸಿಗದೆ ಹೋಗುತ್ತೆ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಎಲ್ಲವನ್ನೂ ಮೀರಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾ ಇರೋ ನಮ್ಮ ನೇಕಾರರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಮಂಗಳಸೂತ್ರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ವಿದ್ಯಾಸಾಗರ್ ಅವರ ಸಂಗೀತ ನಿರ್ದೇಶನ.

ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೈಮಗ್ಗ ಕೇವಲ ಒಂದು ಉದ್ಯಮವಲ್ಲ, ಒಬ್ಬ ನೇಕಾರನ ಪರಿಶ್ರಮ, ಒಂದು ಕುಟುಂಬದ ಕನಸು, ನಮ್ಮ ದೇಶದ ಪರಂಪರೆ. ಆದ್ದರಿಂದ ಮಗ್ಗದ ಉತ್ಪನ್ನಗಳನ್ನು ಬಳಸೋದು ಅಂದರೆ ಕೇವಲ ಬಟ್ಟೆಯ ಖರೀದಿ ಮಾತ್ರವಲ್ಲ, ನೇಕಾರರ ಶ್ರಮಕ್ಕೆ ಸಲ್ಲಿಸುವಂತಹ ಗೌರವ. ಸ್ವದೇಶಿ ಚಿಂತನೆಯನ್ನು ಬೆಂಬಲಿಸಿ ಭಾರತೀಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ. ಈ ರಾಷ್ಟ್ರೀಯ ಕೈಮಗ್ಗ ದಿನದಂದು ನಮ್ಮ ದೇಶದ ಪ್ರತಿಯೊಬ್ಬ ನೇಕಾರನಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸ್ವದೇಶಿಯನ್ನು ಬೆಂಬಲಿಸೋಣ, ಕೈಮಗ್ಗವನ್ನು ಉಳಿಸೋಣ, ಈ ಪರಂಪರೆಯನ್ನು ಬೆಳೆಸೋಣ ಎಂಬ ಸಂಕಲ್ಪದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕೈಮಗ್ಗ ದಿನದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.

ನಮ್ಮ ಮುಂದಿನ ಕಾರ್ಯಕ್ರಮ. ಸುನ್ಹೆರೆ ಪಲ್.

ಖಾನ್ದಾನ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರು ಹಾಡಿರುವಂತಹ ಗೀತೆ, ರಾಜೇಂದ್ರ ಕೃಷನ್ ಅವರ ಗೀತ ರಚನೆ, ರವಿಯವರ ಸಂಗೀತ.

ಶರಾರತ್ ಚಿತ್ರದ ಗೀತೆ ಲತಾ ಅವರ ಕಂಠದಲ್ಲಿ ಮೂಡಿಬಂತು. ಶೈಲೇಂದ್ರ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಸಚ್ಚ ಝೂಟ ಚಿತ್ರಕ್ಕಾಗಿ ಆಶಾ ಭೋಸ್ಲೆಯವರು ಹಾಡಿದ್ದಂತಹ ಗೀತೆಯನ್ನ ಆಲಿಸಿದ್ರಿ. ಗುಲ್ಶನ್ ಬಾವ್ರಾ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಯಾದ್ಗಾರ್ ಚಿತ್ರಕ್ಕಾಗಿ ಮಹೇಂದ್ರ ಕಪೂರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ವರ್ಮಾ ಮಲ್ಲಿಕ್ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ ನಿರ್ದೇಶನ.

ಇದುವರೆಗೂ ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆ. ಇದೀಗ ಚಿತ್ರಗೀತೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಕಾವೇರಿ ಚಿತ್ರದ ಗೀತೆ, ವಿಜಯ್ ನರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ.

ದೇವರ ಮಕ್ಕಳು ಚಿತ್ರದ ಗೀತೆ ನವೀನ್ ಕೃಷ್ಣ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಗೆ ಹಂಸಲೇಖ ಅವರ ಸ್ವರ ಸಂಯೋಜನೆ ಇದೆ.

ಸಾಯಿರಾ ನರಸಿಂಹಾರೆಡ್ಡಿ ಚಿತ್ರಕ್ಕಾಗಿ ಹರಿಚರಣ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆಜಾದ್ ವರದರಾಜವರ ಸಾಹಿತ್ಯ, ಅಮಿತ್ ತ್ರಿವೇದಿಯವರ ಸಂಗೀತ.

ದೇಶವೇ, ಕತ್ತಿ ಹಿಡಿತದಲ್ಲು ದೇಶವೇ, ನಡೆವ ಹೆಜ್ಜೆ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ 11:10 ಇದೀಗ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ವೃಂದಗಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ಆಲಿಸಿದರೆ ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ.

0: ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತಾ ಟಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಮಾ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಮಾ ಕುರಿತಂಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಸ್ತಮಾ ಅಂದ್ರೆ ಏನು ಮೇಡಮ್?
3: ಆಸ್ತಮಾ ಅಂದ್ರೆ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದ್ರೆ. ಅದು ಯೂಶಲಿ ವಾಯುನಾಳಗಳ ಊತದಿಂದ ಬರುತ್ತೆ. ವಾಯುನಾಳ ಊತ ಸುಮಾರು ತೊಂದರೆಗಳಿಂದ ಆಗಿರ್ಬೋದು. ಬಿಕಾಸ್ ಆಫ್ ಅಲರ್ಜನ್ ಎಕ್ಸ್ಪೋಸ್ ಆದಾಗ

0: ಅದರಿಂದ ಟ್ರಿಗರ್ ಆಗ್ಬೋದು, ಅಥವಾ ಬೇರೆ ಪಲ್ಯೂಷನ್ ಅಥವಾ ಬೇರೆ ಈಗ ಪಶು ಅಥವಾ ಡಾಗ್ಸ್ ಅದ್ರೆಲ್ಲ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಆ ಧೂಳಿಂದನೋ ಅಥವಾ ತುಂಬಾ ಎಮೋಷನಲ್ ಸ್ಟ್ರೆಸ್ ಆದಾಗ ಅಥವಾ ತುಂಬಾ ಎಕ್ಸಸೈಸ್ ಮಾಡ್ದವ್ರಿಗೆ, ಅಂದ್ರೆ ಆಲ್ರೆಡಿ ಆಸ್ಮಾ ಇದ್ದು ಎಕ್ಸಸೈಸ್ ಮಾಡ್ದವ್ರಿಗೆ ಈ ತರದಿಂದ ವಾಯುನಾಳದ ಊತ ಆಗ್ಬೋದು ಅಥವಾ ಲೋಳೆ ಬರ್ಬೋದು. ಲೋಳೆ ಅಂದ್ರೆ ಸೆಕ್ರೀಷನ್ಸ್ ತುಂಬ್ಕೋಬಹುದು. ಸೊ ದೀರ್ಘಕಾಲದಿಂದ ಆಗಿ ಇದರಿಂದ ದಮ್ ಕಟ್ಬೋದು, ಇಲ್ಲ ಕೆಮ್ಮ ಬರ್ಬೋದು, ಅಥವಾ ವೀಜಿಂಗ್ ಬರ್ಬೋದು. ವೀಜಿಂಗ್ ಅಂದ್ರೆ ಶಿಳ್ಳೆ ಹೊಡೆಯೋ ಶಬ್ದ ಬರುತ್ತೆ. ಸೊ ಇದೇ ಆಸ್ತಮಾ ಅಂತ ಹೇಳ್ತೀವಿ ನಾವು.
1: ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ?
0: ಯೂಶಲಿ ಆಸ್ತಮಾ ಮೇನ್ ತೊಂದ್ರೆ ದಮ್ ಕಟ್ಟತ್ತೆ, ಎದೆ ಕಟ್ಟದಂಗ ಆಗುತ್ತೆ, ಚೆಸ್ಟ್ ಟೈಟ್ನೆಸ್ ಆಗ್ಬೋದು, ಅಥವಾ ವೀಜಿಂಗ್ ಸೌಂಡ್ ಬರ್ಬೋದು, ಅಥವಾ ತುಂಬಾ ದೀರ್ಘಕಾಲದ ಕೆಮ್ಮ ಬರ್ಬೋದು. ಇಷ್ಟು ಮೇನ್ ಲಕ್ಷಣಗಳಿರುತ್ತೆ, ಕೆಮ್ಮು, ದಮ್ಮು, ವೀಜಿಂಗ್ ಶಬ್ದ ಅಂಡ್ ಚೆಸ್ಟ್ ಟೈಟ್ನೆಸ್. ಎದೆ ಹಿಡ್ಕೊಂಡಾಗ
1: ತುಂಬಾ ಕಾಲ ಅಂತಂದ್ರೆ ಎಷ್ಟು ವಾರಗಳ, ತಿಂಗಳುಗಳ, ವರ್ಷಗಳ, ಹೇಗೆ?
0: ಯೂಶಲಿ ಇದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಸ್ತಮಾ ಸಡನ್ ಆಗಿ ಶುರು ಆಗಿತ್ತು ಅಂತ ಏನಲ್ಲ, ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೂ ಶುರು ಆಗಿರತ್ತೆ. ಸೊ ಚಿಕ್ಕ ವಯಸ್ಸಲ್ಲೂ ಬಂದು ಬಂದು ಅಲರ್ಜನ್ ಎಕ್ಸ್ಪೋಸ್ ಏನಾಗ್ತಾರೆ ಅಂದ್ರೆ, ಎಲ್ಲರಿಗೂ ಒಂದೇ ಅಲರ್ಜನ್ಸ್ ಇರಲ್ಲ. ಕೆಲವ್ರಿಗೆ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ, ಕೆಲವ್ರಿಗೆ ಧೂಳಿಗೆ ಹೋದ್ರೆ ಮಾತ್ರ ಬರುತ್ತೆ, ಕೆಲವು ಫ್ರಾಗ್ರೆನ್ಸ್ ಏನಂತೆ ಪರ್ಫ್ಯೂಮ್ ಅಥವಾ ಕೆಲವ್ರಿಗೆ ಈ ಜಾಸ್ಮಿನ್ ಫ್ಲವರ್ಸ್ದು ಪರ್ಫ್ಯೂಮ್ ಆತರ ಎಕ್ಸ್ಪೋಸ್ ಆದಾಗ ಬರುತ್ತೆ. ಅದು ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಬರ್ಬೋದು.
1: ಅಲ್ಲ, ಈಗ ಸಹಜವಾಗಿ ಆತರದ್ದು ಧೂಳಿಗೆ ಹೋದಾಗ ಕೆಮ್ಮ ಬರುವಂತದ್ದು ಅಥವಾ ಯಾವ್ದೋ ಒಂದು ಪರಿಮಳವನ್ನ ತಗೊಂಡಾಗ ಕೆಮ್ಮ ಬರುವಂತದ್ದು, ಸೀನ್ ಬರುವಂತದ್ದು, ಇದಕ್ಕೆಲ್ಲ ನಾವು ಅಲರ್ಜಿ ಅಂತ ಹೇಳ್ಬಿಡ್ತೀವಿ ಅಲ್ವಾ?
0: ಆಸ್ತಮಾಗೆ ಒನ್ ಆಫ್ ದ ಮೂಲ ಕಾರಣನೇ ಅಲರ್ಜಿ. ಎಲ್ಲಾ ಆಸ್ತಮಾನು ಅಲರ್ಜಿ ಆಸ್ತಮಾ ಅಂತ ಅನ್ನಲ್ಲ.
1: ಹಂಗಾದ್ರೆ ಎಲ್ಲಾ ಆಸ್ತಮಾ ಅಂತಂದ್ರೆ ಎಷ್ಟು ಪ್ರಕಾರಗಳಿದೆ ಆಸ್ತಮಾದಲ್ಲಿ?
0: ಎರಡು ಪ್ರಕಾರ ಇದೆ, ಒಂದು ಅಲರ್ಜಿಕ್ ಆಸ್ತಮಾ, ಒಂದು ನಾನ್ ಅಲರ್ಜಿಕ್ ಆಸ್ತಮಾ ಅಂತ ಬರುತ್ತೆ. ಸೊ ಇವಾಗ ನಮ್ಗೆ ಮೇನ್ ಟ್ರೀಟ್ಮೆಂಟ್ ಬರೋದು ಅಲರ್ಜಿಕ್ ಆಸ್ತಮಾಗೆ, ಬಿಕಾಸ್ ಮೋಸ್ಟ್ ಆಫ್ ದಮ್ ವಿಲ್ ಬಿ ಅಲರ್ಜಿಕ್ ಆಸ್ತಮಾಟಿಕ್ಸ್. ಸೊ ಅವ್ರದಕ್ಕೆ ಟ್ರೀಟ್ಮೆಂಟ್ ಫೋಕಸ್ ಆಗ್ಬೇಕಾಗಿ ಬರತ್ತೆ. ನಾನ್ ಅಲರ್ಜಿಕ್ ಆಸ್ತಮಾಗೆ ಅದ್ರದೇ ಸಪರೇಟ್ ಟ್ರೀಟ್ಮೆಂಟ್ ಬರುತ್ತೆ, ಅವ್ರಿಗೆ ಡಯಾಗ್ನೋಸಿಸ್ ಬೇರೆ ತರ ಇರುತ್ತೆ.
1: ನಾನ್ ಅಲರ್ಜಿಕ್ ಅಂತಂದ್ರೆ ಈ ಅಲರ್ಜಿಗಳು ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ.
0: ಹೌದು, ನಾನ್ ಅಲರ್ಜಿಕ್ ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ. ಕೆಲವ್ರಿಗೆ ಒಬಿಸಿಟಿ ಇರುತ್ತಲ್ಲ ಅಂದ್ರೆ ತುಂಬಾ ದಪ್ಪ ಇದ್ದಾಗ, ಅಥವಾ ಕೆಲವು ಆಲ್ರೆಡಿ ಶ್ವಾಸಕೋಶದ ತೊಂದರೆಗಳಿರುತ್ತೆ ಅಲ್ಲ, ಆತರ ಇದ್ದವ್ರಿಗೆ ಶ್ವಾಸಕೋಶ ವೀಕ್ ಇದ್ದಾಗ ಆಸ್ತಮಾ ತರ ಲಕ್ಷಣಗಳು ಬರುತ್ತೆ.
1: ಶ್ವಾಸಕೋಶ ಹುಟ್ಟಿದಾಗಿಂದ ವೀಕ್ ಆಗಿರುತ್ತಾ ಅಥವಾ ಯಾಕ್ ವೀಕ್ ಆಗುತ್ತೆ?
0: ಬೆಳೀತಾ ಬೆಳೀತಾ ವೀಕ್ ಆಗ್ಬೋದು. ಈಗ ಸಿಒಪಿಡಿ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾರಲಲ್ ಆಫ್ ಆಸ್ತಮಾ, ಅದು ಅಲರ್ಜಿಯಿಂದ ಅಲ್ಲ, ಸ್ಮೋಕಿಂಗ್ ಬೇರೆ ಬೇರೆ ಕಾರಣಗಳಿಂದ. ಈಗ ತುಂಬಾ ವರ್ಷಗಳಿಂದ ಒಲೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷಗಳು ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷ ಇಂಡಸ್ಟ್ರಿ ಹೊಗೆಯಲ್ಲಿ ಕೆಲಸ ಮಾಡಿರ್ತಾರೆ, ಇಂಥವ್ರಿಗೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಲರ್ಜಿ ಹಿಸ್ಟ್ರಿನೇ ಇರಲ್ಲ. ಹಾಗೆ ಸೇಮ್ ನನಗೆ ಹೇಳ್ದಲ್ಲ ಸಿಂಪ್ಟಮ್ಸ್, ಕೆಮ್ಮು, ದಮ್ಮು, ವೀಜಿಂಗ್ ಇದೆಲ್ಲಾನು ಇರುತ್ತೆ. ಇದು ಸಿಒಪಿಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇನ್ನೊಂದು ಬಂದು ಆಸ್ತಮಾ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಆಸ್ತಮಾ ಇವಾಗ ನೀವು ಒಂದು ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಅದು ಇರುತ್ತೆ, ಸ್ವಲ್ಪ ದಿನ ಎಲ್ಲ ಸರಿ ಹೋದ್ಮೇಲೆ ತಮ್ಮ ಒಂಚೂರು ಇರಲ್ಲ, ಕೆಮ್ಮ ಒಂಚೂರು ಇರಲ್ಲ. ಬಟ್ ಸಿಒಪಿಡಿ ಹಂಗಲ್ಲ. ಸೊ ಸಿಒಪಿಡಿ ಇವಾಗ ಯಾವಾಗ್ಲೂ ಬೇಸ್ ಲೈನ್ ಸ್ವಲ್ಪ ದಮ್ಮು ಅಥವಾ ಸ್ವಲ್ಪ ಕೆಮ್ಮು ಇದ್ದೇ ಇರುತ್ತೆ. ಅದು ಏನಾದ್ರೂ ಧೂಳಿಗೋದ್ರೆ ಅಥವಾ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ದೆ ಇದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದಾಗ ಜೋರಾಗತ್ತೆ, ಸ್ವಲ್ಪ ಇದ್ದಿದ್ದು ತುಂಬಾ ಜೋರಾಗತ್ತೆ, ಮತ್ತೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದ್ ಚೂರ್ ಇದೆ ಅನ್ನೋ ತರ ಯಾವಾಗ್ಲೂ ಇದ್ದೇ ಇರತ್ತೆ. ಅಂಡ್ ಅದು ಯೂಶಲಿ ಸಿಒಪಿಡಿ ವಯಸ್ಸಾದವ್ರಿಗೆ ಜಾಸ್ತಿ, ಅಂಡ್ ಈ ಎಲ್ಲಾ ಎಕ್ಸ್ಪೋಜರ್ ಆಗಿದ್ದವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಮೋಕರ್ಸ್ಗೆ ಮಾತ್ರ ಆಸ್ತಮಾ ಬರೋದು ಅಥವಾ ದಮ್ ಕಟ್ಟೋದು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದಾನೇ ಶುರು ಆಗುತ್ತೆ. ಯಾಕಂದ್ರೆ ಹುಟ್ಟಾನೆ ಅವ್ರಿಗೆ ಆತರ ಸಮಸ್ಯೆ ಇರುತ್ತೆ. ಸೊ ಫಸ್ಟ್ ನಾವು ಈ ತರ ಲಕ್ಷಣಗಳಿದ್ರೆ ನಾವು ಸಿಂಪ್ಟಮ್ಸ್ ಆಧಾರಿತ ನೋಡ್ಕೊಂಡು ಡಯಾಗ್ನೋಸಿಸ್ ಬರ್ತೀವಿ.
1: ಈಗ ಹುಟ್ಟುತ್ತಾನೆ ಇರುತ್ತೆ ಅಂತ ಅಂದ್ರಲ್ಲ, ಹಂಗಾದ್ರೆ ಇದು ಹೆರಿಡಿಟಿ ಇಂದ ಅನುವಂಶಿಕವಾಗಿ ಬರುವಂತ ಕಾಯಿಲೆನಾ?
0: ಆಸ್ತಮಾ ಅನುವಂಶಿಕ, ಹೌದು.
1: ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಿದ್ರು ಬರುತ್ತೆ,
0: ಸೋದರತೆ ಸೋದ್ರು ಮಾವ ಆತರ ಯಾರಿಗಿದ್ರು ಬಂದೇ ಬರುತ್ತೆ ಅಂತ ಅಲ್ಲ, ಬರೋ ಚಾನ್ಸಸ್ ಇರುತ್ತೆ. ಈಗ ಕೆಲವ್ರಿಗೆ ಬರೀ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, ಅಂದ್ರೆ ಬರೀ ತಿನ್ನೋದು ಬರೀ ನೆಗಡಿ ಆಗ್ತಾನೆ ಇರೋದು ಅಂತವ್ರಿಗೆ ಕೆಲವು ವರ್ಷ ಆದ್ಮೇಲೆ ಆಸ್ತಮಾ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶ್ವಾಸಕೋಶ ತುಂಬಾ ವೀಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಆಸ್ತಮಾಕ್ಕೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ.
1: ಈಗ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಅತಿ ಹೆಚ್ಚು ಇದು ಕಾಡುತ್ತೆ ಅಂತ ಹೇಳಿದ್ರಿ.
0: ಹೌದು, ಮಕ್ಕಳಿಗೆ ಕಾಣಿಸುತ್ತೆ. ಅತಿ ಹೆಚ್ಚು ವಯಸ್ಸಾದವ್ರಿಗೆ ಆಸ್ತಮಾಗಿಂತ ಸಿಒಪಿಡಿ, ಯಾಕೆಂದ್ರೆ ಅವರು ಈಗ ವಯಸ್ಸಾದವರೆಲ್ಲ ಆಲ್ಮೋಸ್ಟ್ 60-70

0: ಬಿಕಾಸ್ ಹಳೆ ಕಾಲದವ್ರು ಇರ್ತಾರೆ, ಮೋಸ್ಟ್ ಆಫ್ ದೆಮ್ ಒಲೆಲ್ ಅಡ್ಗೆ ಮಾಡಿರ್ತಾರೆ. ಸೊ ಒಲೆಲ್ ಅಡ್ಗೆ ಮಾಡಿರ್ಬೋದು ಅಥವಾ ಸ್ಮೋಕ್ ಮಾಡಿರ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಆಸ್ತಮಾ ವಯಸ್ಸಾದವ್ರಿಗೆ ಬರೋದು ಅಂದ್ರೆ ಏನು ಇಲ್ಲದೆ ಸಡನ್ ಆಗಿ ಬಂತು, ಯಾವತ್ತು ನಾನು ಒಲೆಲ್ ಅಡ್ಗೆ ಮಾಡಿಲ್ಲ, ಯಾವತ್ತು ಸ್ಮೋಕೆ ಮಾಡಿಲ್ಲ ಅಂತವ್ರಿಗೆ ಬಂತು ವಿತ್ ಅಲರ್ಜಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ವಯಸ್ಸಾದವ್ರಿಗೆ ಆಸ್ತಮಾ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಕಮ್ಮಿ ಚಾನ್ಸಸ್ ಇರುತ್ತೆ. ಯೂಶಲಿ ಆಸ್ತಮಾ ಚಿಕ್ಕ ಏಜ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹಂಗಂತ ಅಂದ್ರೆ ಒಂದ್ ವರ್ಷ ಎರಡ್ ವರ್ಷ ಅಂತ ಅಲ್ಲ, ಒಂದ್ 5-10-15 ವರ್ಷದಿಂದ ಶುರು ಆಗ್ಬೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೇಸ್ ಲೈನ್ ಅಲ್ಲಿ ಇರುತ್ತೆ, ಯಾವತ್ತು ಕಾಣಿಸ್ಕೊಂಡಿರಲ್ಲ ಅಥವಾ ಕಾಣಿಸ್ಕೊಂಡ್ರು ಏನೋ ಯೂಶಲಿ ಕೆಮ್ಮು ಆತರ ಅನ್ಕೊಂಡಿರ್ತಾರೆ. ಒನ್ಸ್ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗತ್ತಲ್ಲ ಅವರಿಗೆ. ಸೊ ಅವಾಗ ಜೋರ್ ಆಗತ್ತೆ, ಏನ್ ಇದ್ದಿದ್ ಸಿಂಪ್ಟಮ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಅವರಿಗೆ ಆಸ್ಮ ಲಕ್ಷಣಗಳು ಜೋರ್ ಆಗ್ತಾ ಬರುತ್ತೆ. ಯೂಶಲಿ ಯಂಗರ್ ಜನರೇಷನ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿದು. ಬಟ್ ಟ್ರೀಟ್ಮೆಂಟ್ ಅನ್ನೋದಿದೆ, ಆಸ್ಮ ಕ್ಯೂರ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಆಸ್ತಮಾನ.
1: ಒಂದ್ಸರ್ತಿ ಬಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪೂರ್ತಿ ಕಡಿಮೆ ಮಾಡಬಹುದು ಅನ್ನೋ ತರದಿಲ್ಲ.
0: ಈಗ ಬಿ ಪಿ ಶುಗರ್ ಹೇಗೋ ನಾವು ಮಾತ್ರೆ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅದೇ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಆಗಲ್ಲ ಬಿ ಪಿ ಶುಗರ್. ಅದೇ ತರ ಆಸ್ಮ ಕೂಡ ಇನ್ಹೇಲರ್ಸ್ ಏನ್ ಕೊಟ್ಟಿರ್ತೀವಿ ಅದನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಹೊರ್ತು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ನೀವು ಮತ್ತೆ ಎಕ್ಸ್ಪೋಜರ್ ಆದ್ರೆ ಮತ್ತೆ ಬಂದೇ ಬರತ್ತೆ.
1: ಮತ್ತೆ ಒಬ್ಬ ವ್ಯಕ್ತಿ ಜೀವನ ನಡೆಸ್ಬೇಕಲ್ವಾ, ಅವಾಗ ಹೊರಗಡೆ ಹೋಗ್ಬೇಕಾಗತ್ತೆ, ಧೂಳಿಗೆ ಹೋಗ್ಬೇಕು, ಮಳೆಗೆ ಹೋಗ್ಬೇಕು, ಚಳಿಗೆ ಹೋಗ್ಬೇಕು, ಹಾಗಾಗಿ ಅವ್ರಿಗೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಏನ್ ಮಾಡ್ಬೇಕು?
0: ಅದಕ್ಕೆ ಅಂತಾನೆ ಇನ್ಹೇಲರ್ಸ್ ಕೊಟ್ಟಿರ್ತೀವಲ್ಲ. ಇನ್ಹೇಲರ್ ತಗೊಂತಿದ್ದಾಗ ಅವ್ರಿಗೆ ಏನು ಎಕ್ಸ್ಪೋಸ್ ಆದ್ರೂ ಬರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಔಷಧಿ ಕೊಟ್ಟಿರ್ತೀವಿ. ಔಷಧಿ ಡೈರೆಕ್ಟ್ ಶ್ವಾಸಕೋಶದ ಏನೇ ಈ ಟ್ರಿಗರ್ ಆದ್ರೂ ಒಳಗಡೆ ಹಾಗೆ ಇರುತ್ತೆ. ಇನ್ಹೇಲರ್ಸ್ ಅದ್ ತಗೊಂಡಾಗ ಅದು ಸಿಂಪ್ಟಮ್ಸ್ ಬರದೇ ಇರಂಗೆ ತಡಿಯುತ್ತೆ. ಅದೇ ನಾವು ಇನ್ಹೇಲರ್ಸ್ ತಗೊಳ್ದೇನೆ ಅಥವಾ ಏನು ಔಷಧಿ ತಗೊಳ್ದೇನೆ ನಾವು ಎಕ್ಸ್ಪೋಸ್ ಆದ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾವು ಎಸ್ಪೆಷಲಿ ಸ್ವಲ್ಪ ಯಂಗ್ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೊಳ್ಳಿ ಅಂತ ನಾವು ಇನ್ಹೇಲರ್ಸ್ ಕೊಡಲ್ಲ. ನಾವು ಫಸ್ಟ್ ಡಯಾಗ್ನೋಸ್ ಮಾಡದೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಕ್ಕೆ ಅದು ಪರೀಕ್ಷೆ, ಒಂದು ಊದೋ ಪರೀಕ್ಷೆ ಅದು. ಅದರಿಂದ ಎಷ್ಟು ಪರ್ಸೆಂಟೇಜ್ ನಿಮ್ ಶ್ವಾಸಕೋಶ ವೀಕ್ ಆಗಿದೆ ಅನ್ನೋದ್ ನೋಡ್ಕೊಂಡು ಔಷಧಿ ಒಂದು ಕೊಡ್ತೀವಿ. ಔಷಧಿ ಕೊಡಕ್ ಮುಂಚೆ ಒಂದ್ಸರಿ ಮಾಡ್ತೀವಿ, ಔಷಧಿ ಕೊಟ್ಟು ಒಂದ್ಸರಿ ಮಾಡ್ತೀವಿ 20 ನಿಮಿಷ ಗ್ಯಾಪ್ ಅಲ್ಲಿ. ಆ 20 ನಿಮಿಷ ಗ್ಯಾಪ್ ಅಲ್ಲಿ ಔಷಧಿ ರಿವರ್ಸಿಬಿಲಿಟಿ ಬರ್ತಾ ಇದೆ ಅಂದ್ರೆ ಓಕೆ ಆಸ್ಮಾ ತರ ಇದೆ, ಇದು ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತ ನೋಡ್ಕೊಂಡು ಡೋಸೇಜ್ ನ ನಾವ್ ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಮತ್ತೆ ನಾವು ರಿಪೀಟ್ ಟೆಸ್ಟ್ ಗಳು ಮಾಡಿದಾಗ ಓಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲ್ ಈಗ ಒಂದು 50% ಕಾಣಿಸ್ತು, ಆಮೇಲೆ ನೆಕ್ಸ್ಟ್ ನಾವ್ ಒಂದ್ 3 ಮಂತ್ಸ್ ತಗೊಂಡ್ಮೇಲೆ ಒಂದ್ 60% ಬಂದಿದೆ, 70% ಆಗಿದೆ. ಸೊ ಹಂಗೆ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಒಂದ್ 6 ಮಂತ್ಸ್ ಅಲ್ಲಿ ಓಕೆ ನಾವ್ ಈಗ ಒಂದ್ ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಆ ಡೋಸ್ ನಾವು ಕ್ರಮೇಣ ಕಮ್ಮಿ ಮಾಡ್ಕೊಂತ ಬಂದಾಗ ಅವ್ರಿಗೆ ಏನೂ ಸಿಂಪ್ಟಮ್ಸ್ ಕಾಣಿಸೇ ಇಲ್ಲ ಒಂದ್ 6 ಮಂತ್ಸ್ ಅಲ್ಲಿ ಇನ್ಹೇಲರ್ಸ್ ತಗೋತಿದ್ದಾಗ ಅಂತ ಅಂದಾಗ ಇನ್ಹೇಲರ್ ಯಾವಾಗ ಜೋರ್ ಆಗತ್ತೆ ಅವಾಗ ತಗೊಳ್ಳಿ ಅನ್ನೋ ತರ ಮಾಡ್ಕೊಟ್ಟಿರ್ತೀವಿ. ವಿತ್ ರಿಪೀಟೆಡ್ ಫಾಲೋ ಅಪ್ ಅಲ್ಲಿ ಇರ್ಬೇಕು ನಮ್ ಜೊತೆ, ಪ್ಲಸ್ ಒಂದ್ 6 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ PFT ಮಾಡ್ಕೋತಾ ಇರ್ಬೇಕು. ಸೊ ಅವ್ರ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಇದ್ದಾಗ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸ್ಟೇಬಲ್ ಆಸ್ತಮಾ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆಸ್ತಮಾ. ಸೊ ಸಡನ್ ಆಗಿ ಏನೋ ಒಂದು ಇನ್ಫೆಕ್ಷನ್ ಗೆ ಎಕ್ಸ್ಪೋಸ್ ಆದ್ರು ಅಥವಾ ತುಂಬಾ ಧೂಳಿಗೆ ಎಕ್ಸ್ಪೋಸ್ ಆದ್ರು ಅವಾಗ ಸ್ವಲ್ಪ ಸಿಂಪ್ಟಮ್ ಬಂದಾಗ ಅವ್ರ ಹತ್ರ ಇನ್ಹೇಲರ್ ಇರುತ್ತೆ, ಆ ಇನ್ಹೇಲರ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅದು ಇನ್ಹೇಲರ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೀವಿ, ನಾವೇನ್ ಸಿಂಪ್ಟಮ್ ನೋಡ್ಕೊಂಡು ಅದ್ರದ್ದು ಹೈಯರ್ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ ತುಂಬಾ ಜೋರ್ ಇರುತ್ತೆ, ಇನ್ಹೇಲರ್ ಬರ್ಕೊಟ್ಟಿರ್ತೀವಿ, 1 ತಿಂಗ್ಳು ತಗೋತಾರೆ, 1 ತಿಂಗ್ಳು ತಗೊಂಡ್ಮೇಲೆ ನನಗ್ ಕಮ್ಮಿ ಆಯ್ತು, ಇನ್ನೇನು ಇನ್ಹೇಲರ್ಸ್ ತಗೊಂಡ್ರೆ ಅಭ್ಯಾಸ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಮತ್ತೆ 3 ಮಂತ್ಸ್ ಬಿಟ್ಕೊಂಡು ಅದೇ ಸಿಂಪ್ಟಮ್ ಅಲ್ಲಿ ಬರ್ತಾರೆ. ದಟ್ ಇಸ್ ವೆರಿ ಡೇಂಜರಸ್. ಸೊ ಪದೇ ಪದೇ ಹಿಂಗೆ ಎಕ್ಸ್ಪೋಸ್ ಆಗಿ ಪದೇ ಪದೇ ಎಕ್ಸಸರ್ವೇಶನ್ ಆದ್ರೆ ಆಸ್ತಮಾ ಅದು ವಾಯುನಾಳಗಳು ವೀಕ್ ಆಗ್ತಾ ಬರುತ್ತೆ. ಸೊ ಇದು ಮಾಡಕ್ ಬಿಡಬಾರ್ದು. ಸೊ ಆಸ್ ಅ ಡಾಕ್ಟರ್ ನಾವ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಇನ್ಹೇಲರ್ ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಅಂಡ್ ಕೆಲವ್ರಿಗೆ ಮೂಢನಂಬಿಕೆಗಳಿದೆ, ಓ ಇನ್ಹೇಲರ್ಸ್ ತಗೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ, ಪರ್ಮನೆಂಟ್ ಏನೋ ಅದು. ಇಲ್ಲ, ಇನ್ಹೇಲರ್ಸ್ ಇಂದ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ಅಂದ್ರೆ ಇನ್ಹೇಲರ್ಸ್ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದು. ನೀವು ಸುಮ್ನೆ ಲಂಗ್ ಸ್ಪೆಷಲಿಸ್ಟ್ ಅಲ್ಲದೆ ಬೇರೆ ಅವ್ರ ಹತ್ರ ಹೋದ್ರೆ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಸ್ಟೀರಾಯ್ಡ್ ಮಾತ್ರೆ, ಆ ಮಾತ್ರೆ ಈ ಮಾತ್ರೆ ಅಂತ ಕೊಟ್ಬಿಡ್ತಾರೆ. ಅದು ಒಂದೆರಡು ದಿನ ಸರಿ ಹೋಗುತ್ತೆ, ಮತ್ತೆ ಇದಾಗುತ್ತೆ. ಬಟ್ ಅದ್ರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವ್ರು ವರ್ಷ

0: ಕೂಡ್ಲೆ ಸ್ಟಿರಾಯ್ಡ್ ಮಾತ್ರೆ ತಗೋತಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದು ಸ್ಟಿರಾಯ್ಡ್ ಮಾತ್ರೆ ಅಂತ. ಇದ್ರಿಂದ ನಂಗೆ ಸಿಂಪ್ಟಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದ್ರದ್ ಸೈಡ್ ಎಫೆಕ್ಟ್ಸ್ ತುಂಬಾನೇ ಇರುತ್ತೆ, ಯಾಕಂದ್ರೆ ಮಾತ್ರೆ ನುಂಗೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದೇ ಇನ್ಹೇಲರ್ ತಗೊಳ್ಳಿ ಅಂದ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರ ಭಯ ಅಭ್ಯಾಸ ಆಗುತ್ತೆ ಅಂತ. ಬಟ್ ಇನ್ಹೇಲರ್ಸ್ ಇಂದ ಸೈಡ್ ಎಫೆಕ್ಟ್ ಮಿನಿಮಲ್, ಆದ್ರೆ ಅದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳಿಂದ ಇಡೀ ಬಾಡಿಗೂ ಸೈಡ್ ಎಫೆಕ್ಟ್ ಆಗುತ್ತೆ. ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ ಅಲ್ಲ ಅದು. ಸೊ ಅದ್ರಿಂದ ಅದೊಂದು ಮಿತ್ ಜನಗಳ ಅರ್ಥ ಮಾಡ್ಕೋಬೇಕು. ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇದೆ, ಇನ್ಹೇಲರ್ಸ್ ಅಭ್ಯಾಸ ಆಗಲ್ಲ. ಡಾಕ್ಟರ್ ನಿಮ್ಗೆ ಇಷ್ಟು ತಿಂಗಳಿಗೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕ್ರಮೇಣ ಕಮ್ಮಿ ಮಾಡ್ಕೊಂಡು ಅದ್ ನಿಲ್ಸ್ತಾ ಬರ್ತಾರೆ. ನೀವ್ ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ವಯಸ್ಸು ಆಗ್ತಾ ಬಂದಿದೆ, ಒಂದು 60-70 ವಯಸ್ಸು ಆಗಿದೆ, ಅವ್ರಿಗೆ ಇನ್ಹೇಲರ್ಸ್ ಡೈಲಿ ತಗೋಬೇಕಾಗಿ ಬರ್ತಾ. ಯಾಕಂದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಡೈಲಿ ಅವ್ರಿಗೆ ಸ್ವಲ್ಪ ಸಿಂಪ್ಟಮ್ ಇದ್ದೇ ಇರುತ್ತೆ. ಅಂಡ್ ಶ್ವಾಸಕೋಶ ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಅವ್ರಿಗೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು, ಯಂಗರ್ ಪಾಪ್ಯುಲೇಷನ್ ಗೆ ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡು ಆಸ್ತಮಾನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇನ್ಹೇಲರ್ಸ್ ಕೊಟ್ಟು ಆಸ್ತಮಾ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಇದೆಯಾ ಜೊತೆಗೆ ಅಂತ ನೋಡ್ಬೇಕು. ಕೆಲವರು ತುಂಬಾ ದಪ್ಪ ಇರ್ತಾರೆ, ಅಥವಾ ಕೆಲವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಕೆಲವ್ರಿಗೆ ನಿದ್ದೆ ಸಮಸ್ಯೆಗಳಿರುತ್ತೆ. ಸೊ ಇವೆಲ್ಲಾನು ಕಂಟ್ರೋಲ್ ಅಲ್ಲಿ ತರ್ಕೊಂಡ್ ಬರ್ಬೇಕಾಗಿ ಬರುತ್ತೆ. ಇವೆಲ್ಲ ತಗೊಂಡು ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅಂದ್ರೆ ಕೆಲವು ಬಯೋಲಾಜಿಕಲ್ಸ್ ಅಂತ ಬರುತ್ತೆ, ಆ ಔಷಧಿಗಳು ಶುರು ಮಾಡ್ಬೇಕಾಗಿ ಬರುತ್ತೆ. ಅದು ತುಂಬಾ ಹೈಯರ್ ಲೆವೆಲ್. ಸೊ ಅದೆಲ್ಲಾ ಲೆವೆಲ್ ಹೋಗ್ಬಾರ್ದು ಅಂದ್ರೆ ನೀವು ಕರೆಕ್ಟ್ ಆಗಿ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿವರೆಗೂ ಹೋಗಲ್ಲ.
1: ಈಗ ಚಿಕ್ಕ ಮಕ್ಕಳಿಗೆ ಆದಾಗ ಅವ್ರಿಗೆ ಇಮ್ಯುನಿಟಿ ಬೆಳೆದಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ವೈದ್ಯರಾಗಿ ತಾವೇನು ಹೇಳ್ತೀರಾ?
0: ಇಮ್ಯುನಿಟಿ ಬೆಳ್ದಂಗೆ ಎಲ್ಲಾರ್ಗೂ ಸರಿ ಹೋಗೇ ಹೋಗುತ್ತೆ ಅಂತ ಹೇಳಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಕೆಲವ್ರಿಗೆ ಒಂದ್ 5-6 ವರ್ಷಕ್ಕೆ ಕಾಣಿಸ್ಕೊಂಡಿರುತ್ತೆ, ಒಂದ್ ಸ್ಕೂಲ್ ಏಜ್ ಅಲ್ಲಿ ಇದ್ದಾಗ ಕಾಣಿಸ್ಕೊಂಡಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಕಾಲೇಜ್ಗೆ ಹೋದಾಗ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಒಂದ್ ಪ್ರೆಗ್ನೆನ್ಸಿ ಆಯ್ತು, ಪ್ರೆಗ್ನೆನ್ಸಿ ಅಲ್ಲೇ ಆಗ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೇ ಆಗ್ಬೋದು, ಮತ್ತೆ ಸಿಂಪ್ಟಮ್ಸ್ ಬರುತ್ತೆ ಅವ್ರಿಗೆ. ಸೊ ಆವಾಗ ಮತ್ತೆ ಬಂದಾಗ ಓ ಪ್ರೆಗ್ನೆಂಟ್ ಇದಾರೆ, ಇನ್ಹೇಲರ್ಸ್ ತಗೋಬಾರ್ದು ಹಂಗ ಯಾರು ಅನ್ಕೋಬೇಡಿ. ಅದು ಅಗೇನ್ ಮೂಢನಂಬಿಕೆ, ಓ ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ನಿಮ್ ಬಾಡಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತಂದ್ರೆ ಮಗುಗೂ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ. ಸೊ ಆಗೇನಾಗತ್ತೆ, ಇನ್ನ ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಆ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಅಲ್ಲೇ ಆಗ್ಲಿ ಅಥವಾ ನಿಮಗ್ ಬೇರೆ ಯಾವ್ದೋ ಇನ್ಫೆಕ್ಷನ್ ಆಯ್ತು ಅವಾಗ ಇಮ್ಯುನಿಟಿ ಕಮ್ಮಿ ಆಯ್ತು, ಸೊ ಅವಾಗ ಮತ್ತೆ ಇದು ಬರೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ದೆ ಅಲ್ಲ, ಆಸ್ತಮಾ ಪರ್ಮನೆಂಟ್ ಕ್ಯೂರ್ ಇಲ್ಲ, ಅದು ನಮ್ ಬಾಡಿಯಲ್ಲಿ ಸಬ್ ಕ್ಲಿನಿಕಲಿ ಇದ್ದೇ ಇರುತ್ತೆ. ಒಂದ್ ಯಾವಾಗ ಟ್ರಿಗರ್ ಆಗತ್ತೆ ಅವಾಗ ಬಂದೇ ಬರುತ್ತೆ.
1: ಈಗ ತಂಪು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಥವಾ ಶುಚಿತ್ವ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಸ್ತಮಾದಿಂದ ಬಳಲ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜನಾ?
0: ಆಗ್ಲೇ ಹೇಳ್ದೆ ಅಲ್ಲ, ಎಲ್ಲಾರ್ ಬಾಡಿನೂ ಒಂದೇ ತರ ಇರಲ್ಲ. ಸೊ ಅವ್ರಿಗೆ ಒಳಗಡೆ ಶ್ವಾಸಕೋಶ ವೀಕ್ ಇದ್ದು ಆತರ ಅಲರ್ಜಿ ಇದ್ರೆ ಯಸ್ ಹೌದು, ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಾರ್ಗು ತಂಪು ಪ್ರದೇಶ, ಈಗ ಹಿಮಾಲಯಸ್ ಅಲ್ಲಿ ಇದ್ದವ್ರ ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಮಾಲಯ ಬೇಡ, ಇಲ್ಲೇ ಚಿಕ್ಕಮಂಗ್ಳೂರ್ ಸಕಲೇಶ್ಪುರದಲ್ಲಿ ಎಲ್ಲಾರ್ಗೂ ಆಸ್ತಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಜೆನೆಟಿಕ್ಸ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್ ಆಸ್ತಮಾ ಎಲ್ಲ ನಮ್ ಬಾಡಿ ಜೆನೆಟಿಕ್ಸ್ ಹೆಂಗೆ ಇದೆ ಹಂಗೆ, ಎಲ್ಲಾರ್ಗು ಶುಗರ್ ಕಾಯಿಲೆ ಬರಲ್ಲ ಅಲ್ಲ, ಹಂಗೆ ಎಲ್ಲಾರ್ಗು ಆಸ್ತಮಾ ಬರಲ್ಲ. ನಮ್ ಬಾಡಿ ಜೀನ್ಸ್ ಮೇಲೆ ಡಿಪೆಂಡ್ ಆಗತ್ತೆ.
1: ಈಗ ಮನೆಯಲ್ಲಿ ಯಾರಿಗಾದ್ರೂ ಇದ್ದವ್ರು ಹೇಗೆ ಕಾಳಜಿ ತಗೋಬೇಕು?
0: ಎಸ್ಪೆಷಲಿ ನೀವು ಮನೇನ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು. ಧೂಳು ಹೊಡೆಯೋದು ಅಥವಾ ಕಸ ಗುಡ್ಸೋ ಕೆಲಸ ಏನಾದ್ರು ನೀವ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕೊಂಡ್ರೆ ಎಲ್ಲ ಮಾಡ್ಬೇಕು, ಯಾಕಂದ್ರೆ ಅಗೇನ್ ಧೂಳಿಗೆ ಎಕ್ಸ್ಪೋಸ್ ಆದ್ರೆ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೋತಾ ಇಲ್ಲ ಅಂದ್ರೆ ಮತ್ತೆ ತುಂಬಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರತಿದಿನ ಮನೇನೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ವೆಂಟಿಲೇಷನ್ ಕರೆಕ್ಟ್ ಆಗಿ ಇಟ್ಕೋಬೇಕು, ವಾರಕ್ಕೊಂದ್ಸರಿ ಬೆಡ್ಶೀಟ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಕೆಲವ್ರ ಮನೇಲಿ ಪಾಚಿ ಕಟ್ಟಿರೋ ತರ ಗೋಡೆಗಳೆಲ್ಲ ಇರುತ್ತಲ್ಲ, ಅದು ಟ್ರಿಗರ್ ಮಾಡುತ್ತೆ
1: ಫಂಗಸ್ ಬಂದಿರೋ.
0: ಅದು ಇಲ್ದೇ ಇರೋ ತರ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅಂಡ್ ಎಲ್ಲಾದ್ರೂ ಧೂಳಿಗೆ ಹೋದ್ರೆ ಅಥವಾ ಈಗ ಹೊಲದ ಕಡೆ, ಈಗ ನಾವು ಜನಕ್ಕೆ ಹೊಲಕ್ಕೆ ಹೋಗ್ಬೇಡಿ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ. ಸೊ ನೀವು ಹೋದಾಗ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಇನ್ನೂ ಒಂದೇನು ಅಂದ್ರೆ ಅಲರ್ಜಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲೂ ಅದು ಅವೈಲಬಲ್ ಇದೆ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಇಂದ ಒಂದಷ್ಟು ಅಲರ್ಜೆನ್ಸ್ ನ ನಿಮ್ ಸ್ಕಿನ್ ಗೆ ಹಾಕಿ ಯಾವ್ದು ನಿಮ್ಗೆ ಮೇನ್ ಆಗಿ ಅಲರ್ಜಿ ಇದೆ, ಯಾವ್ದು ನಿಮಗೆ ಟ್ರಿಗರ್ ಆಗ್ತಾ ಇದೆ ಅನ್ನೋದು ಕಂಡಿಡ್ಕೋತೀವಿ. ಆ ಅಲರ್ಜನ್ ನಿಮ್ಗೆ ಹೌದು ಇದೆ ಅಂತ ಗೊತ್ತಾದ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ನ ನೀವು ಅವಾಯ್ಡ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಕೆಲವ್ರಿಗೆ ಪಾರ್ಥೆನಿಯಂ ಗಿಡ ತುಂಬಾ ಅಲರ್ಜಿ ಇರುತ್ತೆ. ಪಾರ್ಥೆನಿಯಂ ಗಿಡ ಅಲರ್ಜಿ ಇದ್ದಾಗ ಇದು ಗೊತ್ತಾದ್ರೆ ಓಕೆ ಇದ್ರಿಂದ ಆಗ್ತಾ ಇದೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಕೆಲವ್ರಿಗೆ ಕಾಕ್ರೋಚ್ ಅಲರ್ಜಿ ಇರುತ್ತೆ, ಅಥವಾ

0: ಕೊಟ್ಬಿಟ್ರೆ ಬೆಕ್ಕು ಅಥವಾ ಡಾಗ್ದು ಅಲರ್ಜಿ ಇರುತ್ತೆ. ಸೊ ಅದನ್ನೆಲ್ಲಾನು ಕಂಡಿಡ್ಕೊಂಡ್ರೆ ಓಕೆ ಇದನ್ನ ಅಲರ್ಜಿ ಮಾಡ್ಬೋದು. ಕೆಲವರಿಗೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದ್ರದ್ದು ಅಲರ್ಜಿ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಆದಂತಾನು ಮೆಡಿಸಿನ್ ಇರುತ್ತೆ, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಅಲರ್ಜನ್ ಅಗೇನ್ ನಿಮ್ಗೆ ಮೆಡಿಸಿನ್ ಬರುತ್ತೆ. ಸೊ ನಾಟ್ ಜಸ್ಟ್ ಆಸ್ತ್ಮ ಟ್ರಿಗರ್ ಆಗೋದು, ನೆಗಡಿ ಆಗೋದು, ಅಕ್ಷಿ ಬರೋದು, ತುಂಬಾ ಸ್ನೀಸಿಂಗ್ ಮಾಡೋದು, ಕಟ್ಟ ಬರೋದು, ಅದೆಲ್ಲಾನು ಆಗುತ್ತೆ. ಸೊ ಇಮ್ಯುನೋಥೆರಪಿ ಕೊಡೋದ್ರಿಂದ ಅಗೇನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪರ್ಮನೆಂಟ್ ಕ್ಯೂರ್ ಅಂತ ಆಗಲ್ಲ, ಆಲ್ಮೋಸ್ಟ್ ಬರದೇ ಇರೋ ತರ ತಡೆಗಟ್ಟಬಹುದು.
1: ಈಗ ಈ ಶ್ವಾಸಕೋಶ ದುರ್ಬಲ ಆಗೋದ್ರಿಂದನೇ ಇದು ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಶ್ವಾಸಕೋಶವನ್ನ ಸದೃಢ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಔಷಧಿಗಳಿಲ್ವಾ?
0: ಆತರ ಏನೂ ಇಲ್ಲ, ಜಸ್ಟ್ ದಟ್ ನೀವು ಬ್ರೀದಿಂಗ್ ಎಕ್ಸಸೈಸಸ್, ರೆಗ್ಯುಲರ್ ಎಕ್ಸಸೈಸಸ್, ಹೆಲ್ದಿ ಡಯಟ್, ಅಂಡ್ ಮೇನ್ ಆಗಿ ಒಬೆಸಿಟಿ, ಒಬೆಸಿಟಿಗೆ ಹೋಗದೆ ಇರೋ ತರ ಅಥವಾ ಆಲ್ರೆಡಿ ಹೋಗಿರೋ ನಾರ್ಮಲ್ ವೆಯ್ಟ್ ಇಟ್ಕೊಳ್ಳೋ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬೋದು ಹೊರತು ಸ್ಟ್ರಾಂಗ್ ಮಾಡ್ಕೊಳಕ್ ಏನು ಇಂಗ್ಲಿಷ್ ಮೆಡಿಸನ್ ಇಲ್ಲ. ಅದೇ ನಾ ಹೇಳ್ದಲ್ಲ, ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಅಂಡ್ ಗುಡ್ ಲೈಫ್ ಸ್ಟೈಲ್ ಇಷ್ಟ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಔಟ್ ಸೈಡ್ ಏನೋ ಒಂದ್ ತಗೊಂಡು ನಾನು ಫುಲ್ ಸ್ಟ್ರಾಂಗ್ ಆಗ್ತೀನಿ ಅಂತ ಏನೂ ಇಲ್ಲ.
1: ಈಗ ಊಟದ ವಿಷಯಕ್ಕೆ ಬಂದ್ರೆ ಆಸ್ತಮಾ ಇರೋರಿಗೆ ತುಂಬಾ ಬಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಬೆಣ್ಣೆ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಕರ್ದದ್ ತಿನ್ಬೇಡಿ, ಆಮೇಲೆ ತಂಪಾಗಿರೋದನ್ನ ತಿನ್ಬೇಡಿ, ಆಮೇಲೆ ಈ ಹಣ್ಣು ತಿನ್ಬೇಡಿ, ಆ ಹಣ್ಣು ತಿನ್ಬೇಡಿ, ಮತ್ ಏನ್ ತಿನ್ಬೇಕು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು
0: ಅಂದ್ರೆ, ಕೆಲವ್ರಿಗೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಏನಿರುತ್ತೆ, ಎಸ್ಪೆಷಲಿ ಹುಳಿ ಹಣ್ಣುಗಳು ಲೈಕ್ ಈ ಕಿತ್ತಲೆ ಹಣ್ಣು, ಗ್ರೇಪ್ ಅಂಡ್ ನಲ್ಲಿಕಾಯಿ, ಕೆಲವ್ರಿಗೆ ಈ ನೇರಳೆ ಹಣ್ಣು, ಪಚ್ಚಬಾಳೆ ಹಣ್ಣು, ಇವೆಲ್ಲಾನು ಟ್ರಿಗರ್ ಮಾಡುತ್ತೆ. ಆತರ ಟ್ರಿಗರ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒನ್ಸ್ ಅದ್ ಅವಾಯ್ಡ್ ಮಾಡದೆ ತಿನ್ಕೊಂಡು ಇದ್ ಮಾಡಿದ್ರೆ ಅಗೇನ್ ಅದು ಟ್ರಿಗರ್ ಆಗತ್ತೆ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಕಂಪ್ಲೀಟ್ ಅವಾಯ್ಡ್ ಆಗ್ಬೇಕು. ಹಾಲು ಮೊಸರು ತಿನ್ಬಹುದು, ಬಟ್ ಫ್ರಿಡ್ಜ್ ಅಲ್ಲಿ ಇರಬಾರ್ದು. ಅದು ಬಿಸಿ ಬಿಸಿ ಇರೋ ಫುಡ್ ಆಗಿದ್ರೆ ತಿನ್ಬಹುದು, ಮೊಸರು ಫ್ರಿಡ್ಜ್ ಅಲ್ಲಿ ಇದ್ರೆ ಅದನ್ನು ತಿನ್ನಕ್ ಹೋಗ್ಬಾರ್ದು. ಹೈ ಫ್ಯಾಟಿ ಫುಡ್ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಹೈ ಫ್ಯಾಟಿ ಫುಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರ ಏನೇ ಆಗಿದ್ರು ತಿನ್ಬಹುದು. ಸೊಪ್ಪು ತರಕಾರಿ ಅವೆಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ, ಕೆಲವು ಹುಳಿ ಹಣ್ಣುಗಳು ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ರೆ ಬೆಟರ್. ಎಲ್ಲಾರ್ಗು ಟ್ರಿಗರ್ ಆಗೇ ಆಗುತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದಮ್ಗೆ ಟ್ರಿಗರ್ ಆಗೋದ್ರಿಂದ ಹುಳಿ ಹಣ್ಣುಗಳು ಅವಾಯ್ಡ್ ಮಾಡೋದ್ ಬೆಟರ್. ಪಚ್ಚಬಾಳೆ ಹಣ್ಣು ಮತ್ತೆ ಎಣ್ಣೆ ಕರೆದಿರೋ ಪದಾರ್ಥ, ಫ್ರಿಡ್ಜ್ ಅಲ್ಲಿರೋ ಪದಾರ್ಥ ಅವಾಯ್ಡ್ ಮಾಡ್ಬೇಕಾಗ್ ಬರುತ್ತೆ ಕಂಪ್ಲೀಟ್ಲಿ. ಕೆಲವ್ರಿಗೆ ಮಕ್ಳಿಗೆ ಎಸ್ಪೆಷಲಿ ಎದುರಿಸ್ಬಿಟ್ಟಿರ್ತಾರೆ ಹಾಲು ಕುಡಿಯಂಗೆ ಇಲ್ಲ ಅಂತ. ಹಾಲು ಕುಡಿಯೋದ್ರಿಂದ ಕೆಲವ್ರಿಗೆ ಅದು ಟ್ರಿಗರ್ ಆಗೋದು, ಬಿಕಾಸ್ ಹಾಲಲ್ಲಿ ಒಂದು ಅಂಶ ಏನಿರುತ್ತೆ ಅದು ಮಕ್ಳಿಗೆ ಅಲರ್ಜಿಕ್ ಇರುತ್ತೆ. ಆ ಇದ್ರಿಂದ ಕೆಸಿನ್ ಅಲರ್ಜಿ ಇರೋದ್ರಿಂದ ಅವ್ರಿಗೆ ಟ್ರಿಗರ್ ಆಗ್ತಿರ್ಬೋದು ಹೊರ್ತು ಹಾಲೇ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ಅದನ್ನ ಕಂಡಿಡ್ಕೊಂಡು ಓಕೆ ಮಗು ಕೆಲವು ಮಕ್ಳಿಗೆ ಇದ್ದಿದೆ ಅಂತ ಅಂದ್ರೆ ಓಕೆ ಯು ಕ್ಯಾನ್ ಅವಾಯ್ಡ್, ಅವಾಗ ಹಾಲು ಮೊಸರು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುಗ್ ಹಾಲು ಮೊಸರು ಅಲರ್ಜಿ ಆಯ್ತು ಅಂದಿದ ತಕ್ಷಣ ಎಲ್ಲಾ ಮಕ್ಳಿಗೂ ಇರಲ್ಲ ಅದು. ಸೊ ಬೆಳೆಯೋ ಮಕ್ಳಿಗೆ ಹಾಲು ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಬಿಸಿ ಬಿಸಿ ಇದ್ರೆ ಕೊಡ್ಬೋದು. ಫ್ರಿಡ್ಜ್ ಅಲ್ಲಿರೋ ಹಾಲು, ಕೋಲ್ಡ್ ಐಸ್ ಕ್ರೀಮ್, ಎಸ್ಪೆಷಲಿ ಐಸ್ ಇನ್ನೋ ಅಭ್ಯಾಸ ಇರುತ್ತೆ ಕೆಲವು ಮಕ್ಳಿಗೆ, ಅದನ್ನ ಅವಾಯ್ಡ್ ಮಾಡಿಸ್ಬೇಕು. ಮಕ್ಳು ಕೇಳಕ್ ಕಷ್ಟ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತವೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಅಂಡ್ ಹೈಜೀನಿಕ್ ಆಗಿ ಇಟ್ಕೊಂಡು ಹೈಜೀನ್ ಪ್ಲೇಸ್ ಅಲ್ಲಿ ತಿನ್ನೋದು ಬೆಟರ್ ಇರುತ್ತೆ. ಮನೆಯಲ್ಲಿ ಇನ್ನು ಅಷ್ಟು ಗಲೀಜ್ ಗಲೀಜ್ ಆಗಿ ಇಟ್ಕೊಂಡು ಈ ಹಂಗೆಲ್ಲ ಕುಕ್ ಮಾಡೋದೇ ಆಗ್ಲಿ ಅಥವಾ ಮನೇಲಿ ಎಲ್ಲಾ ಕಡೆ ಕಾಕ್ರೋಚಸ್ ಅಥವಾ ಆ್ಯಂಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಹಂಗೆ ಟ್ರಿಗರ್ ಮಾಡುತ್ತೆ ಅವ್ರಿಗೆ ಆಸ್ತಮಾ. ಆದಷ್ಟು ನೀವು ಮಕ್ಳಿಗೆ ಎಸ್ಪೆಷಲಿ ಹೈಜೀನ್ ಮೇಂಟೈನ್ ಮಾಡೋದು ಬೆಟರ್. ಮಕ್ಳಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಳು ಇರ್ತಾರೆ.
1: ಹೈಜೀನ್ ಅಂದ ತಕ್ಷಣನೇ ನಮ್ಮ ಅಂದ್ರೆ ತಾಯಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಸ್ನಾನ ಮಾಡಿದ್ರೆ ತಂಪಾಗ್ಬಿಡ್ತದೆ, ನೆಗಡಿ ಆಗ್ಬಿಡುತ್ತೆ ಅಂತ ಸ್ನಾನನೇ ನಿಲ್ಲಿಸ್ತಾರೆ, ತಲೆ ಸ್ನಾನ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಅಗೇನ್ ಮಕ್ಳಿಗೆ ಹೈಜೀನ್ ಇರಲ್ಲ, ಅವ್ರ ಬಟ್ಟೆನೆ ಆಗ್ಲಿ ಅಥವಾ ಅವ್ರದ್ ದೇವ್ರು ಅಥವಾ ಆ ಧೂಳು ಇರುತ್ತೆ ಅದು ಮತ್ತೆ ಟ್ರಿಗರ್ ಆಗುತ್ತೆ. ಸೊ ನೀವ್ ಬಿಸಿನೀರಿಂದ ಸ್ನಾನ ಮಾಡಿಸ್ಬೋದು, ಏನು ಆಗಲ್ಲ. ಸ್ನಾನ ಮಾಡಿಸ್ದೆ ನೀವ್ ಮಕ್ಳಿಗೆ ಓ ಕೆಮ್ಮಿದೆ ಹುಷಾರಿಲ್ಲ ಅಂತ ಸ್ನಾನ ಮಾಡಿಸ್ದೆ ಹಾಗೆ ಇದ್ರೆ ಮತ್ತೆ ಅನ್ಹೈಜಿನಿಕ್ ಆಗಿರೋದ್ರಿಂದನೇ ಇನ್ನ ಜಾಸ್ತಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ.
1: ಒಟ್ಟಾರೆ ಆಸ್ತಮಾ ಅನ್ನೋದು ಒಂದು ಬಂದ್ರೆ ಅದು ಜೀವನ ಪೂರ್ತಿ ನಿಭಾಯಿಸಬಹುದು ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಒಂದ್ ಮಾತ್ರೆ ತಗೊಂಡ ತಕ್ಷಣ ಅದು ಇಲ್ಲ ಹೋಯ್ತು ಅನ್ನೋ ತರದ್ದು ಇರೋದಿಲ್ಲ. ಅದ್ರ ಜೊತೆಗೆ ಜೀವನ ಶೈಲಿಯ

0: ಬದಲಾವಣೆ ಮತ್ತೆ ಒಳ್ಳೆಯ ಆಹಾರ ತಿನ್ನೋದು, ಅದರ ಜೊತೆಗೆ ವೈದ್ಯರು ಹೇಳಿರುವಂತಹ ಔಷಧಿಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದು ಮತ್ತೆ ಫಾಲೋ ಅಪ್ ಮಾಡ್ಕೊಳ್ಳೋದು, ಇದಿಷ್ಟಿದ್ರೆ ಅದು ಒಂದು ಕಾಯಿಲೆ ಅಂತ ಅನ್ಸಲ್ಲ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ?
1: ಆಸ್ಮಾ ಡೆಡ್ಲಿ ಡಿಸೀಸ್ ಅಲ್ಲ, ಬಟ್ ನೀವು ಇನ್ಹೇಲರ್ಸ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದೇ ಮೂಢನಂಬಿಕೆಗಳು ಇಲ್ಲದೆ ಡಾಕ್ಟರ್ ಗೆ ತೋರಿಸಿ ಕರೆಕ್ಟ್ ಆಗಿ ಡಾಕ್ಟರ್ ಹೇಳೋ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಆಗಿ ಬರುತ್ತೆ.
0: ತುಂಬಾ ಧನ್ಯವಾದಗಳು ಇಷ್ಟೊತ್ತು ಆಸ್ತಮಾ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
1: ಥ್ಯಾಂಕ್ ಯು.
2: ಇದುವರೆಗೆ ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

0: ಬೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಖೇತ ಬಚಾವೋ ಅಭಿಯಾನ್ ಕುರಿತು ಸಂವಾದ.
2: ಸವಿತಾ,
3: ಹಾ ಹೇಳಿ ಸಮಣ್ಣ.
2: ಈ ವರ್ಷದ ಮಳೆ ನೋಡಿದ್ರೆ ಈ ಕೃಷಿಕರೆಲ್ಲ ಹೇಗೆ ಕೃಷಿ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು.
3: ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶಾಮಣ್ಣ. ನೋಡಿ, ಮಳೆ ಕಾಯ್ದು ಕಾದು ಕಾದು ಬಿತ್ತನೆ ಮಾಡೋದು ಯಾವಾಗ, ಬೇಸಾಯ ಮಾಡೋದು ಯಾವಾಗ, ಅದರಲ್ಲೇ ಇದ್ದಾರೆ.
2: ಅಲ್ಲ ರೂಪಕ, ನಾನು ನೋಡ್ತಾ ಇದ್ದೇನೆ ಈಗ ನಮ್ಮ ಊರಿನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತ ತಿಳ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಸ್ಸಾಮು ಮತ್ತೆ ಈ ಏನು ಅರುಣಾಚಲ ಪ್ರದೇಶ ಎಲ್ಲ ಇದೆಯಲ್ಲ, ಏನು ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ನೋಡಿದ್ರೆ ನೆರೆ ಬಂದಿದೆ. ಸಾಕಷ್ಟು ಜಮೀನುಗಳೆಲ್ಲ ನೀರಿನಲ್ಲಿ ಮುಳುಗಿ
4: ಶಮಣ್ಣ, ನೋಡ್ಲಿಕ್ಕೆ ಆಗುದಿಲ್ಲ ಆ ತರ. ಅಲ್ಲಿ ದೊಡ್ಡ ಪ್ರವಾಹನೆ ಬಂದ್ಬಿಟ್ಟಿದೆ.
3: ಊರು ಊರೇ ತೊಳ್ಕೊಂಡು ಹೋಗಿದ್ದು ಕಾಣಿಸ್ತಾ ಇದಾರಲ್ಲ ಶಮಣ್ಣ, ಗಾಳಿಗಳು ಮನೆಗಳು ಏನು ಇಲ್ಲ.
2: ಆದ್ರೆ ನಮ್ಮೂರಿನಲ್ಲಿ ನೋಡಿದ್ರೆ ವಾರ್ಷಿಕವಾಗಿ ಬರಬೇಕಾದಂತಹ ಮಳೆಯೂ ಕೂಡ ಬರಲಿಲ್ಲ ಅಂತ.
4: ಹೌದು ಶಮಣ್ಣ,
3: ಅಂದ್ರೆ ವಿಪರೀತ ಆಗ್ತಾ ಇದೆ, ಮಳೆಗಾಲನೋ ಬೇಸಿಗೆಗಾಲನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ.
2: ಹಾಗಾಗಿಯೇ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಇರುವಂತಹ ಮಳೆ ನೀರನ್ನ ಹೆಚ್ಚು ಹೆಚ್ಚು ಭೂಮಿಯ ಒಳಗಡೆ ಇಂಗಿಸುವುದು.

0: ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ನಾಳೆ ನಮಗೆ ಕೃಷಿಗೆ ಬೇಕಲ್ಲ,
1: ಕುಡಿಲಿಕ್ಕೆ ಬೇಕು,
0: ಜಾನುವಾರುಗಳಿಗೆ ಬೇಕು. ಹಾಗೆ ಈಗ ಇರುವ ಸಂಪನ್ಮೂಲವನ್ನ ಹೆಚ್ಚು ಹೆಚ್ಚು ಬಳಸುವುದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಂತಲೇ ರೂಪಕ ಈ ವರ್ಷ ಜೂನ್ ಮೊದಲ ವಾರದಿಂದ ಈ ಖೇತ್ ಬಚಾವ ಆಂದೋಲನ ಅಂತ ಒಂದು ಪ್ರಾರಂಭ ಮಾಡಿದ್ರು. ಅಂದ್ರೆ ಬೇಸಾಯವನ್ನ ಉಳಿಸಿ ಆಂದೋಲನ ಅಂತ ಹೇಳಿ.
1: ಯಾವ ತರ ಬಂತಲ್ಲ ಕಾಲ.
0: ಹೌದು ಹೌದು ಹೌದು,
1: ಇದನ್ನ ಯೋಚನೆ ಸಹ ಮಾಡಿರ್ಲಿಲ್ಲ ನಾವು, ಇಂಥದೊಂದು ಕಾಲ ಬರಬಹುದು.
0: ನಾವು ಈಗೇನಂದ್ರೆ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಮಂಡಿಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಹಾಕುವುದು ಅಥವಾ ಯಾವುದೊಂದು ರಾಸಾಯನಿಕ ಸಿಂಪರಣೆಯನ್ನ ಮಾಡುವಂತಹದ್ದು ಹೆಚ್ಚು ಹೆಚ್ಚು ಮಾಡಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಫಸಲು ಕಡಿಮೆ ಆಗ್ತಾ ಹೋಗ್ತು ಹೊರತು ಹೆಚ್ಚಾಗುದಿಲ್ಲ,
1: ಮಣ್ಣಿನ ಗುಣಮಟ್ಟ
0: ಹಾಳಾಗ್ತದೆ.
2: ಹೌದು ಶಾಮಣ್ಣ. ಮತ್ತೇನಪ್ಪಾ ಅಂತಂದ್ರೆ ನಾವು ಬೆಳೆಗಳನ್ನ ಬೆಳಿಬೇಕಿದ್ರೆ ಏನೋ ಒಂದಿಷ್ಟು ಗೊಬ್ಬರವನ್ನ ಯಾವ್ದೊಂದು ಗೊಬ್ಬರವನ್ನ ತಂದು ಹಾಕ್ಬಿಡ್ತೇವೆ, ನಮಗ ಮನ್ಸಿಗೆ ಬಂದಷ್ಟು ಗೊಬ್ಬರವನ್ನ ಹಾಕ್ಬಿಡ್ತೇವೆ. ಆದ್ರೆ ಹಂಗ್ ಹಾಕೋದ್ರಿಂದ ಭೂಮಿ ಮಣ್ಣು ಹಾಳಾಗ್ತದೆ.
0: ಹೌದು, ಈಗ ನಾವು ಇಲ್ಲಿ ಏನು ಭತ್ತ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೇ ಹೋಗ್ಬಹುದು. ಆದ್ರೆ ಉತ್ತರ ಭಾರತದಲ್ಲೆಲ್ಲ ಹೇಗೆ ಅಂತಂದ್ರೆ

0: ಹೌದು ಶಮಣ್ಣ. ಮತ್ತೆ ಏನಪ್ಪಾ ಅಂತಂದ್ರೆ, ನಾವು ಬೆಳೆಗಳನ್ನ ಬೆಳಿಬೇಕಿದ್ರೆ ಏನೋ ಒಂದಿಷ್ಟು ಗೊಬ್ಬರವನ್ನ, ಯಾವ್ದೊಂದು ಗೊಬ್ಬರವನ್ನ ತಂದು ಹಾಕ್ಬಿಡ್ತೇವೆ, ನಮಗ ಮನ್ಸಿಗೆ ಬಂದಷ್ಟು ಗೊಬ್ಬರವನ್ನ ಹಾಕ್ಬಿಡ್ತೇವೆ. ಆದ್ರೆ ಹಂಗ ಹಾಕೋದ್ರಿಂದ ಭೂಮಿ ಮಣ್ಣು ಹಾಳಾಗ್ತದೆ.
1: ಹೌದು, ಈಗ ನಾವು ಇಲ್ಲಿ ಏನು ಭತ್ತ ಬೆಳೆಯುವಂತ ಒಂದು ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೇ ಹೋಗ್ಬಹುದು. ಆದ್ರೆ ಉತ್ತರ ಭಾರತದಲ್ಲೆಲ್ಲ ಹೇಗೆ ಅಂತಂದ್ರೆ, ಸಾವಿರಗಟ್ಟಲೆ ಎಕರೆಯಲ್ಲಿ ಗೋಧಿ ಬೆಳೆಯುವಂತಹ ಒಂದು ಪ್ರದೇಶ, ಈಗ ಪಂಜಾಬ್ ಆಗ್ಬಹುದು, ಹರಿಯಾಣ ಆಗ್ಬಹುದು, ಅಥವಾ ಉತ್ತರ ಪ್ರದೇಶ ಆಗ್ಬಹುದು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಗೋಧಿ ಬೆಳೆಯುವಂತಹ ಪ್ರದೇಶದಲ್ಲಿ ಹಟ್ಟಿ ಗೊಬ್ಬರ ಎಷ್ಟೊಂದು ಹಾಕ್ತೀರಿ? ಈಗ ಒಂದು ಎಕರೆ ಎರಡು ಎಕರೆಗೆ ಹಟ್ಟಿ ಗೊಬ್ಬರ ಹಾಕ್ಬಹುದು. ಸಾವಿರಗಟ್ಟಲೆ ಎಕರೆ ಬೆಳೆಯುವಾಗ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತಾರೆ.
2: ಅಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಸಿಗುವುದು ಕಷ್ಟ.
1: ಆಮೇಲೆ ಅಷ್ಟು ಜಾನುವಾರನ ಸಾಕುವುದು ಕಷ್ಟ ಅಲ್ವಾ? ಹಾಗೆ ಈ ವರ್ಷದಿಂದ ವರ್ಷಕ್ಕೆ ರಾಸಾಯನಿಕ ಗೊಬ್ಬರದ ಬಳಕೆ ಜಾಸ್ತಿ ಮಾಡಿದ ಹಾಗೆ ಮಣ್ಣಿನ ಆರೋಗ್ಯ ಕೂಡ ಕೆಡ್ತಾ ಹೋಗ್ತದೆ ಅಂತ.
0: ಹೌದು,
2: ಅಂದ್ರೆ ಹಾಕಿದ ವರ್ಷ ತುಂಬಾ ಚೆನ್ನಾಗಿ ಬೆಳೆ
1: ಬರ್ತದೆ,
2: ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ ಇರ್ಬೇಕಲ್ಲ ಶಮಣ್ಣ.
1: ಹೌದು.
0: ಮತ್ತೆ ಶಮಣ್ಣ, ಇಂತಿಷ್ಟು ಪೋಷಕಾಂಶಗಳು ಇಷ್ಟೇ ಇರಬೇಕು ಮಣ್ಣಲ್ಲಿ ಅಂತ ಇದೆ ಅಲ್ಲ?
1: ಮಣ್ಣಿನಲ್ಲಿ ಇರುವುದಲ್ಲ, ಬೆಳೆಗಳಿಗೆ ಎಷ್ಟು ಬೇಕು ಅಂತ ಒಂದು ನಿರ್ಧಾರ ಮಾಡಿರ್ತಾರೆ. ಈ ಭತ್ತದ ಬೆಳೆಗಾದ್ರೆ ಇಷ್ಟು ಕೊಡಬೇಕು, ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಅಂತ ಸಂಶೋಧನೆ ಎಲ್ಲ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿ ಕೊಡ್ತಾ ಹೋದ್ರೆ ಬೆಳೆಗೇನು ಸಿಗುವುದಿಲ್ಲ, ಅದು ಪೋಲಾಗುವುದು ಜಾಸ್ತಿ, ಜೊತೆಗೆ ಮಣ್ಣಿನವು ಕೂಡ ರಸಸಾರವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ.
2: ಅದಕ್ಕೆ ಸರಿಯಾದ ಮಾಹಿತಿ ಬೇಕು ಅಲ್ಲ ಶಮಣ್ಣ, ಯಾವ ಬೆಳೆಗೆ ಎಷ್ಟು ಉಪಯೋಗ ಮಾಡಬೇಕು. ರಾಸಾಯನಿಕ ಮಾಡುದು ತಪ್ಪೇ, ಆದ್ರೂ ಈಗ ಅನಿವಾರ್ಯ ಇದ್ದಲ್ಲಿ ಎಲ್ಲ ತಿಳ್ಕೊಂಡು ಉಪಯೋಗ ಮಾಡೋದು ಒಳ್ಳೇದು.
1: ಆಮೇಲೆ ಈಗ ಮಣ್ಣು ಪರೀಕ್ಷೆ ಅಂತ ಮಾಡ್ತಾರೆ, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡೋ ಅಥವಾ ಒಂದು ಬಿತ್ತನೆ ಮಾಡುವುದಕ್ಕಿಂತ ಮೊದಲೇ ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಇದೆ, ಯಾವ್ದರ ಕೊರತೆ ಇದೆ ಅಂತ ಒಂದು ಪರೀಕ್ಷೆ ಮಾಡುವಂತಹದ್ದು. ಸಾರಜನಕದ ಕೊರತೆ ಇದೆಯೋ, ರಂಜಕದ ಕೊರತೆ ಇದೆಯೋ, ಪೊಟ್ಯಾಶ್ನ ಕೊರತೆ ಇದೆಯೋ ಅಂತ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿಗೆ ಕೊಡಬೇಕಾಗಿರುವಂತಹ ಗೊಬ್ಬರದ ಪ್ರಮಾಣವನ್ನು ಕೂಡ ನಿರ್ಧರಿಸ್ತಾರೆ. ಜೊತೆಗೆ ಈಗ ಎಷ್ಟೋ ಕಡೆ ಏನಾಗ್ತದೆ, ಮಣ್ಣು ಹುಳಿ ಮಣ್ಣು ಅಂತ ಹೇಳ್ತೀವಿ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ, ಈಗ ನಮ್ಮ ಉತ್ತರ ಕನ್ನಡದಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಈ ವರ್ಷ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಮಣ್ಣಿನ ರಸಸಾರ ಅಥವಾ ಪಿಎಚ್ ಅಂತ ಹೇಳ್ತೀವಲ್ಲ, ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ 7 ಕಡಿಮೆ ಇರ್ತದೆ, 7 ಅನ್ನುವಂತದ್ದು ನ್ಯೂಟ್ರಲ್ ಅಂತ ಹೇಳುವಂತದ್ದು. ಅದಕ್ಕಿಂತ ಕಡಿಮೆ ಆದ ಹಾಗೆ ಬೆಳೆಗಳಿಗೂ ಕೂಡ ತೊಂದರೆ ಆಗ್ತದೆ.
0: ಕೊಡಬೇಕಾದಂತ ಫಸಲು ಕೊಡದೇ ಇರಬಹುದು
1: ಅಲ್ಲ.
0: ಮತ್ತೆ ಶಾಮಣ್ಣ, ಈ ಮಣ್ಣಿನ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಮಣ್ಣು ಪರೀಕ್ಷೆಯನ್ನ ನಾವೇ ಸ್ವತಃ ಮನೆಯಲ್ಲೂ ಸಹ ಮಾಡಬಹುದಂತೆ.
1: ಅಂದ್ರೆ ಮಣ್ಣು ಪರೀಕ್ಷೆ ಕಿಟ್ ಅಂತ ಸಿಗ್ತದೆ.
0: ಹಾ, ಅದು ಒಂದಾಯ್ತು ಶಾಮಣ್ಣ. ಇನ್ನೊಂದು, ಈ ನಾವು ಸ್ವಲ್ಪ ಮಣ್ಣು ತಗೊಂಡು ಅದರ ಒಂದು ಪರಿಮಳವನ್ನ ನೋಡಿದ್ರೆ, ಈ ಫಸ್ಟ್ ಮಳೆ ಬಂದಿರ್ತದಲ್ಲ ಶಮಣ್ಣ, ಅವಾಗ ಮಣ್ಣಿನ ವಾಸನೆ ಬರುತ್ತಲ್ಲ, ಆ ಪರಿಮಳ ಬಂದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಅಂತ.
2: ಯೋಗ್ಯವಾದ ಮಣ್ಣು
0: ಮತ್ತೆ ಇನ್ನೊಂದು ಶಮಣ್ಣ, ಈ ಮಣ್ಣನ್ನ ನಾವು ಗುದ್ಲೇಲು ಅಗ್ದಾಗ ಎರೆಹುಳುಗಳು ಸಿಕ್ಕಿದ್ರೆ ಮಣ್ಣು ಉತ್ತಮವಾಗಿದೆ ಅಂತ.
1: ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ಹೇಗಿದೆ ಅಂತ ನೋಡ್ಬೇಕಿದ್ರೆ ಬರಿಗಾಲಲ್ಲಿ ನಡಿಬೇಕು ಅಂತ ಹೇಳಿ, ಚಪ್ಪಲಿ ಹಾಕೊಂಡು ಹೋಗಬಾರದು ಜಮೀನಿಗೆ. ಬರಿಗಾಲಲ್ಲಿ ನಡೆದು ಹೋದಾಗ ಅದು ಮೆತ್ತಗೆ ಒಂದು ಹಾಸಿಗೆಯ ಅನುಭವ ಆಯ್ತು ಅಂತಂದ್ರೆ ಮಣ್ಣು ಫಲವತ್ತಾಗಿದೆ ಅಂತ. ನೀವು ಬೇರೆ ಏನ್ ಪರೀಕ್ಷೆ ಬೇಕಾಗುದಿಲ್ಲ. ಹೌದು ಹೌದು. ಆದ್ರೂ ಕೂಡ ಈ ಆಸಿಡ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಹುಳಿ ಮಣ್ಣು ಅಂತ ಹೇಳಿ, ಅದರ ಒಂದು ಸುಧಾರಣೆ ಆಗ್ಬೇಕು ಅಂದ್ರೆ ಮಣ್ಣಿಗೆ ಒಂದಷ್ಟು ಸುಣ್ಣವನ್ನ ಕೊಡಬೇಕಾಗ್ತದೆ. ಈಗ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತೆಲ್ಲ ಸಿಗ್ತದೆ, ಅದನ್ನ ಮಣ್ಣಿಗೆ ಹಾಕಿ ಮಣ್ಣಿನ ರಸಸಾರವನ್ನ ಹೆಚ್ಚಿಸಿದ್ರೆ, ಅಂದ್ರೆ ನ್ಯೂಟ್ರಲ್ 7 ತನಕ ತಗೊಂಡ್ಬಂದ್ರೆ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗ್ತದೆ, ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗ್ತದೆ.
2: ಹೌದು ಶಾಮಣ್ಣ. ಈಗ ನೀವು ರಾಸಾಯನಿಕಗಳು ಅಂತ ಹೇಳಿದ್ರಲ್ಲ ಶಾಮಣ್ಣ, ಈಗ ರಾಸಾಯನಿಕಗಳು ಈಗ ನಮ್ಗೆ ಇದು ಉತ್ತಮವಾದ ರಾಸಾಯನಿಕ ಅಥವಾ ಇದು ಕಲಬೆರಿಕೆ ಆತರ ಎಲ್ಲಾದ್ರೂ ಸಿಗುವುದು?
1: ಅಂದ್ರೆ ಕೃಷಿ ಇಲಾಖೆಯಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರ ಉತ್ತಮ ಗುಣಮಟ್ಟದ ಹೌದು ಅಲ್ವ ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇರ್ತದೆ. ಈಗ ನಾವು ಯಾವ್ದು ಅಂಗಡಿಯಿಂದ ಹೋಗಿ ಒಂದು 50 ಕಿಲೋ 100 ಕಿಲೋ ತಗೊಂಡ್ಬರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಗುಣಮಟ್ಟದ ಹೌದು ಅಲ್ವ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ.
2: ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಕಲಬೆರಕೆಗಳು ಮಾರಾಟ ಆಗುವ ಪರಿಸ್ಥಿತಿ ಜಾಸ್ತಿ.
0: ಮತ್ತೆ ಇನ್ನೊಂದು ಶಮಣ, ನೈಸರ್ಗಿಕ ಕೃಷಿ ಅಂತಾರಲ್ಲ ಶಮಣ, ಅದನ್ ಮಾಡಿಸಿದ್ರು ಕೂಡ ಕೃಷಿಯನ್ನು ಆರೋಗ್ಯವಾಗಿಟ್ಕೊಳ್ಬಹುದು, ಮಣ್ಣನ್ನು ಆರೋಗ್ಯವಾಗಿಟ್ಕೊಳ್ಬಹುದಲ್ಲ
2: ಕೃಷಿ ಎಲ್ಲರೂ.
1: ಈಗ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಹಸಿರೆಲೆ ಸೊಪ್ಪು ಅಂತೆಲ್ಲ ಸಿಗ್ತಾ ಇತ್ತು, ತರಗನ್ನ ತಂದು ಹಾಕುವುದಾಗ್ಬಹುದು, ಅಥವಾ ಹಸಿರೆಲೆ ಸೊಪ್ಪು ಆಗ್ಬಹುದು, ಅಥವಾ ಈ ಗೊಬ್ಬರದ ಗಿಡ ಅಂತಲೂ ಕೂಡ ಇದೆ, ಗ್ಲಿರಿಸಿಡಿ ಅಂತ ಇದೆಯಲ್ಲ, ಅಂತಹ ಗಿಡಗಳನ್ನ ನಮ್ಮ ಜಮೀನಿನ ಸುತ್ತಮುತ್ತ ಅಥವಾ ಬದುಗಳಲ್ಲೆಲ್ಲ ನೆಟ್ಟು ಅದನ್ನೇ ಮಣ್ಣಿಗೆ ಸೇರಿಸುವಂತಹದ್ದು, ಈ ಮೂಲಕವೂ ಕೂಡ ಮಣ್ಣಿನ ಒಂದು ಫಲವತ್ತತೆಯನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಉಂಟು.
2: ಶಾಮಣ್ಣ, ಈಗ ರಾಸಾಯನಿಕ ಬದ್ದಾಯ್ತು, ಮಣ್ಣಿನ

0: ಪರೀಕ್ಷೆ ಆಯ್ತು. ಈಗ ನೀರಿನ ಪ್ರಭಾವ ಯಾವ ರೀತಿ ಈ ತರ ಫಲವತ್ತತೆ ನಾವು ಕಾಪಾಡ್ಕೊಳ್ಬೇಕು
1: ಅಂದ್ರೆ, ಈಗ ನಾವು ಮನುಷ್ಯರು ಎಷ್ಟು ನೀರು ಕುಡಿತೀವಿ, ದಿವಸಕ್ಕೆ ಒಂದು 3 ಲೀಟರ್ ಒಂದು 3.5 ಲೀಟರ್ ನೀರು ಕುಡಿಬಹುದು. ಅದರ ಬದಲು ಹೆಚ್ಚು ನೀರು ಕುಡಿದ್ರೆ ಏನಾಗ್ತದೆ, ಬೆವರಿ ಹೋಗ್ಬಹುದು ಅಥವಾ ಇನ್ನೇನಾದ್ರೂ ಹೋಗ್ಬಹುದು. ಹಾಗೆ ಮಣ್ಣಿಗೂ ಕೂಡ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ಬೇರಿಗೆ ಅಂದ್ರೆ ಗಿಡದ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಗಿಡ, ಈಗ ಭತ್ತ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು, ತೆಂಗು ಅಡಿಕೆ ಯಾವ ಗಿಡಕ್ಕೆ ಬೇಕಿದ್ರೆ ಆಗ್ಬಹುದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನೀರನ್ನ ಕೊಡಬೇಕು. ಅದು ಕಡಿಮೆ ಆದ್ರೆ ಒಣಗಿ ಹೋಗ್ತದೆ ಗಿಡ,
2: ಜಾಸ್ತಿ
1: ಆದ್ರೆ ಕೊಳತು
0: ಹೋಗ್ತದೆ.
1: ಹೌದು, ಅಂತೂ ಪ್ರತಿ ಸರ್ತಿಯೂ ಕೂಡ ನಾವು ಮಾತಾಡುವಾಗ ಹೇಳ್ತೀವಿ, ಈಗ ಬೇರೆ ಬೇರೆ ಇಲಾಖೆಗಳು ಇರ್ತವೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ, ಆಮೇಲೆ ಕೃಷಿ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ. ಈ ಬೇರೆ ಬೇರೆ ಇಲಾಖೆಗಳ ಸಂಪರ್ಕ ಇಟ್ಟುಕೊಂಡ್ರೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಅಂದ್ರೆ ಸರಿಯಾದಂತಹ ಮಾಹಿತಿಯನ್ನ ಬಳಕೆ ಮಾಡಿಕೊಂಡು ಕೃಷಿಯನ್ನ ಸುಸ್ಥಿರವಾಗಿ ಮಾಡುವುದು ಹೇಗೆ, ಸುಲಭದಲ್ಲಿ ಮಾಡುವುದು ಹೇಗೆ ಅಂತ ಕಲ್ಕೋಬಹುದು.
2: ಹೀಗೆ ಶಾಮಣ್ಣ, ನಾವು ನಮ್ಗೆ ಆರೋಗ್ಯ ಸರಿ ಇಲ್ದಿದ್ರೆ ನಾವು ಹಾಸ್ಪಿಟಲ್ ಗೆ ಹೋಗ್ತೇವೆ,
1: ಡಾಕ್ಟರ್ ಅನ್ನ
2: ಭೇಟಿ ಆಗ್ತೇವೆ. ಅವರೊಂದಿಷ್ಟು ನಮ್ಗೆ ಮಾತ್ರೆಗಳನ್ನ ಕೊಡ್ತಾರೆ, ಅದು ಎಷ್ಟು ತಗೊಳ್ಬೇಕು MG ಆ ರೀತಿನೇ ಕೊಡ್ತಾರೆ. ಅದೇ ರೀತಿ ನಾವು ಕೃಷಿಯಲ್ಲೂ ಸಹ ಯಾವ ರೀತಿ ರಾಸಾಯನಿಕ ಬಳಸ್ಕೊಳ್ಬೇಕು, ಎಷ್ಟೆಷ್ಟು ಗೊಬ್ಬರ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ.
1: ಹೌದು, ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ಮಣ್ಣಿನ ಮೂಲಕ ಬೆಳೆಯನ್ನು ಕೂಡ ಸಂರಕ್ಷಣೆ ಮಾಡಬಹುದು. ಬೆಳೆ ಚೆನ್ನಾಗಿ ಬಂತು ಅಂದ್ರೆ ರೈತರು ಕೂಡ ಕೃಷಿಯಲ್ಲಿ
0: ಇರ್ತಾರೆ, ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
3: ಪಿಎಂ ಖೇತ್ ಬಚಾವೋ ಅಭಿಯಾನ್ ಕುರಿತು ಸಂವಾದ ಪ್ರಸಾರವಾಯಿತು. ಸಂವಾದದಲ್ಲಿ ಭಾಗವಹಿಸಿದವರು ಟಿ ಶ್ಯಾಮ್ ಪ್ರಸಾದ್, ಸವಿತಾ ಗೌಡ, ರೂಪಾ ಗೌಡ. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
5: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
7: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
8: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಷ್ಟ್ರೀಯ ಕೈಮಗ್ಗ ದಿನ. 22 ಮಂದಿ ನೇಕಾರರಿಗೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿನ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರಾ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ

0: ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆ ಮೊದಲಿಗೆ 12 ಗಂಟೆಯವರೆಗೆ ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12 ಗಂಟೆಗೆ ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೋರೆ, ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನೂ ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ 3,000ಕ್ಕೂ ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನ

0: ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು ಮೇ 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ದದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35-23 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರು ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ. ಚೈತ್ರ ಹಾಗೂ ಇಂಚರ ಅವರ ದನಿಗಳಲ್ಲಿ ಶಶಾಂಕ್ ಅವರ ಗೀತರಚನೆಗೆ ಮನುಮೂರ್ತಿಯವರು ಸಂಗೀತ ನೀಡಿದ್ದಾರೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:30 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೂಲಿನೊಳಗಿನ ಜೀವನ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ರೂಪಕ ಪ್ರಸಾರವಾಗಲಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠಸರಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಮಾನ್ ಡಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಇಂದಿನ ವನಿತಾ ವಿಹಾರದಲ್ಲಿ ನೂಲಿನೊಳಗಿನ ಜೀವನ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ರಚನೆ ಮತ್ತು ಪ್ರಸ್ತುತಿ ನೀರಜ ಕಾರಟಗಿ. ಕೇಳುಗರೆ, ಇದು ಕೇವಲ ಸದ್ದಲ್ಲ, ಶ್ರಮದ ಹೃದಯ ಬಡಿತ. ಅದು ಪರಂಪರೆಯ ಉಸಿರು. ನೇಕಾರನ ಬೆರಳುಗಳು ಮಾತನಾಡುತ್ತವೆ ನೂಲಿನ ಭಾಷೆಯಲ್ಲಿ. ಅವನ ಕಣ್ಣುಗಳು ಬರೆಯುತ್ತವೆ ಬಣ್ಣಗಳ ಕಾವ್ಯವನ್ನು. ಒಂದು ಎಳೆ ತಪ್ಪಿದರೆ ಕಥೆಯೇ ಬದಲಾಗುತ್ತದೆ. ಬೆಳಕಿನ ಬೆಳಕಿಗೂ ಮುಂಚೆ ಆರಂಭವಾಗುತ್ತದೆ ನೇಕಾರನ ದಿನ. ಸಂಜೆಯ ನೆರಳಿಗೂ ಮೀರಿಸಿ ಅವನ ನೇಯುವಿಕೆಯ ಕನಸು ಮುಂದುವರಿಯುತ್ತದೆ. ಮಗ್ಗದ ಮುಂದೆ ಕುಳಿತ ನೇಕಾರ ಮೌನದ ಮಹಾಕವಿ. ನೂಲಿನ ಮೇಲೆ ಬರೆಯುವ ಅವನ ಕೈಗಳು ಕಾಲದ ಕಾವ್ಯ ಬರೆಯುತ್ತದೆ. ನೂಲಿನ ಪ್ರತಿ ಎಳೆಯಲ್ಲೂ ಕಥೆ ಅಡಗಿದೆ. ಪ್ರತಿಯೊಂದು ಸೀರೆಯ ಅಂಚಿನಲ್ಲಿ ಒಂದು ತಲೆಮಾರಿನ ನೆನಪಿದೆ. ಆತ್ಮೀಯ ಕೇಳುಗರೆ, ವಸ್ತ್ರ ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಹಾಗಂತ ವಸ್ತ್ರ ಕೇವಲ ಧರಿಸುವ ಬಟ್ಟೆಯಲ್ಲ. ನಮ್ಮ ವ್ಯಕ್ತಿತ್ವ, ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ ಮತ್ತು ನಮ್ಮ ನಾಡಿನ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ

0: ಮಾಧ್ಯಮ. ನಮ್ಮ ಭಾರತ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ದೇಶ. ದೇಶದಲ್ಲಿನ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಾಂಪ್ರದಾಯಿಕ ಉಡುಗೆಗಳಿವೆ. ನಾವು ಕೆಲಸಕ್ಕೆ ಹೋಗುವಾಗ, ಸಭೆ ಸಮಾರಂಭಗಳಿಗೆ ಹೋಗುವಾಗ, ಹಬ್ಬಗಳನ್ನು ಆಚರಿಸುವಾಗ ವಿಭಿನ್ನ ರೀತಿಯ ಉಡುಪುಗಳನ್ನು ಧರಿಸುತ್ತೇವೆ. ಸಂದರ್ಭಕ್ಕೆ ತಕ್ಕ ವಸ್ತ್ರ ಧರಿಸುವುದು ನಮ್ಮ ಸಂಸ್ಕಾರ ಮತ್ತು ಶಿಸ್ತಿನ ಭಾಗವಾಗಿದೆ. ಅದರಲ್ಲೂ ಸೀರೆ ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಪ್ರಮುಖವಾದದ್ದು. ಸೀರೆಯ ವಿನ್ಯಾಸ, ಬಣ್ಣ, ನೇಯ್ಗೆ ಮತ್ತು ಅಂಚುಗಳು ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್, ಇಳ್ಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಶಹಾಪುರ ಸೀರೆ, ಗೋಗಿ ಸೀರೆ ಹೀಗೆ ಹಲವು ಪ್ರಸಿದ್ಧ ಸೀರೆಗಳಿವೆ. ಇವು ಕೇವಲ ಬಟ್ಟೆಗಳಲ್ಲ, ಅವುಗಳ ಹಿಂದೆ ನೇಕಾರರ ಕೌಶಲ್ಯ, ಶ್ರಮ ಮತ್ತು ತಲೆತಲಾಂತರಗಳಿಂದ ಬಂದಿರುವ ಪರಂಪರೆ ಅಡಗಿದೆ.
1: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ

0: ಮೈಸೂರು ಮಲ್ಲಿಗೆ.
1: ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಸ್ವದೇಶಿ ಆತ್ಮವನ್ನು ತನ್ನ ನೂಲುಗಳಲ್ಲಿ ಹೊತ್ತು ಸಾಗುತ್ತಿರುವ ಒಂದು ಅದ್ಭುತ ಕಲೆ ಕೈಮಗ್ಗ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದೆಲ್ಲೆಡೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. 1905ರಲ್ಲಿ ನಡೆದ ಸ್ವದೇಶಿ ಚಳವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿತು. ಅಂದಿನಿಂದ ಭಾರತೀಯ ಕೈಮಗ್ಗ ಹೊಸ ಜೀವ ಕಂಡಿತು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೈಮಗ್ಗ ಪರಂಪರೆಯಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಹತ್ತಿ, ರೇಷ್ಮೆ ಮತ್ತು ನೇಕಾರಿಕೆ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಮತ್ತು ಕೈಮಗ್ಗ ಬಳಕೆಗೆ ಕರೆ ನೀಡಿದರು. ಸ್ವದೇಶಿಯ ಉತ್ಪನ್ನಗಳನ್ನು ಬಳಸುವ ಮೂಲಕ ಸ್ವದೇಶಿ ಚಳುವಳಿಗೆ ಶಕ್ತಿ ನೀಡಲಾಯಿತು. ಸುಮಾರು 40 ವರ್ಷಗಳ ಹಿಂದಿನ ನೇಕಾರಿಕೆ ಬಗ್ಗೆ ಶಹಪುರಿನ ಚಾಂದ್ವಿ ಅವರ ಅನುಭವ ಹೀಗಿದೆ.
2: ಮೇರಾ ನಾಮ ಚಾಂದ್ವಿ ಹೈ ಔರ್ ಸೊಸೈಟಿ ಸೇ ಕ್ರೀಮ್ ಲಾತೆ ಥೆ ಮೈ ಸೂತ್ ಲಾತೆ ಥೆ ಸೂತ್ ಲಾಕೋ ಘರ್ ಮೇ ರಖೋ ನಲ್ಯಾ ಭರ್ ಲೇಕೋ ಕಪಡಾ ತಯಾರ್ ಕರ್ಕೋ ಹಫ್ತೆ ಮೇ 30 ಮೀಟರ್ ಕಪಡಾ ಲೇಕ್ ಜಾಕೋ ಖಾದಿ ಬಂಡರ್ ಕೋ ಪಹುಂಚಾತೆ ಥೆ ವಹಾಂ ಔರ್ ಉನ್ಹೋ ಭೀ ಪೈಸಾ ದೇತೆ ಥೆ ಹಮೇ ಮಹೀನೆ ಮೇ 2 ಭೀಮ್ 3 ಭೀಮ್ ಖತಮ್ ಕರ್ತೆ ಥೆ ಪೂರಾ ಕಪಡಾ ಲೇ ಜಾಕೋ ಗವರ್ನಮೆಂಟ್ ಮೇ ಜಮಾ ಕರ್ತೆ ಥೆ ಉಸ್ಕೆ ಬಾದ್ ಉನ್ಹೋ ಪೈಸಾ ಹಮಾರೆ ಕೋ ದೇತೆ ಥೆ ಮುಶ್ಕಿಲ್ ಕರ್ಕೋ ಐಸಾ ಹುಣಕೋ ಕಪಡಾ ತಯಾರ್ ಕರ್ಕ ದೇತೆ ಥೆ ಸೊಸೈಟಿ ಹೈ ವೋ ಗುಲ್ಬರ್ಗೆ ಸೇ ಆತಾ ಥಾ ಹಮೇ ಪೈಸಾ ದೇಕೋ ಲೇಕೋ ಹುಣಕೋ ಉನ್ಕೋ ಭುರ್ಕ ದೇತೆ ಥೆ ಇಷ್ಟಾಸ್ಟಿಂಗ್ ಸೇ ಪಹಲೆ ನಲ್ಲಿ ಭರ್ ಲೇತೆ ಥೆ ನಲ್ಲಿ ಖಂಡ್ಕಿ ಬೋಲ್ಕೆ ಆತಾ ಆತಾ ಚರ್ಕಾ ಚರ್ಕೆ ಮೇ ಫಿರಾ ಫಿರಾ ಫಿರಾ ಫಿರಾ ಫಿರಾ ಭರ್ಕೋ ಉಸ್ಮೇ ಕ್ಯಾ ಹೈ ವೀರ್ ಕಾರ್ಪೋರೇಷನ್ ಕೋ ಬೈಟ್ಕೋ ಸಟಲ್ ಸಿಟಲ್ ಸಟಲ್ ಸಿಟಲ್ ಭುಣತೆ ಥೆ ಹಮೇ ಲೋಗ ಜಬ್ ಕಪಡಾ ತಯಾರ್ ಹೋತಾ ಥಾ ಲೇಕ್ ಜಗ್ ದೇತೆ ಥೆ ವಹಾಂ ಏಕ್ ಭೀಮ್ ಮೇ 10 ಮೀಟರ್ ಕಾ 10 ಥಾನ್ ಆತೆ ಥೆ ಕುಚ್ ಉಸೇ ಲಗಾ ಕೋ ತಾರ್ ಕೋ ತಾರ್ ಐಸಾ ಐಸಾ ಐಸಾ ಐಸಾ ಐಸಾ ಪೂರಾ 4 ದಿನ ಲಗ್ತಾ ಥಾ ಐಸೆ ಲಗೇಕೆ ಬಾದ್ ಜಬ್ ಭುಣ್ಣಾ ಶುರು ಕರ್ತೆ ಥೆ ಜಬ್ ಹಮೇ ಲೋಗ ಕಪಡಾ ಭೀ ರಖ್ಯೂ ಟೇಮ್ ಪಡೆ ಆತಾ ಔರ್ ಬಯಾ ಭೀ ರಖ್ಯೂ ವೋ ನಲ್ಲಿ ಭೀ ರಖ್ಯೂ ಭುಣ್ಣೆ ಕಾ ಭೀ ರಖ್ಯೂ ಕಭಿ ಭೀ ಎಕ್ ಟೈಮ್ ಕಾಮ್ ಮೇ ಆತಾ ಕರ್ ಬೋಲ್ ಅಬ್ ದೇಖೋ ಮೇರೆ ಹಾರ್ಟ್ ಆಯಾ ಆಂಖಿ ಕಾ ಆಪರೇಷನ್ ಹುವಾ ಅಭಿ ಆಂಖಿ

0: मांझ दिखने लगी और कपड़ा खराब आने में उन आंख को भाने लगे हमारे को। मैं कहां जाके बेचेंगे कपड़ा, नहीं बेच ऐसे लोग दिए तो 10-20 में हम ना को मिलेगा क्या। फिर आंख को एक बार फिर हमें 300-400 रुपए उसे दोबारा भरने खोने लगे ना। जब से मैं गांव बंद रखे नहीं ना, साड़ी का सूत लगा देते, वो साड़ी का सूत लगा को और जैंट कर को भुण को बिर चरके को वो मुठे बयां डाल को बिर चरका भर ले को नल्या भर को साड़ी तैयार कर देते। बीच में बिर पल्लो डाल देते, धड़ी आती थी तो वही कपड़ा ऐसा लें तार को तार लगा को भुण को जमा कर को तैयार करके बेचते थे साड़िया। कलर ये हरे आता था, लाल कलर में आता था, नीली कलर में आता था।
1: ನೇಕಾರಿಕೆ ಮಾಡಲು ಮೊದಲು ದಾರಕ್ಕೆ ಹಣಕೆ ಹಾಕುವ ಬಗ್ಗೆ ತಿಳಿಸಿದ್ದು ಯಲ್ಲಮ್ಮ ಹಿರೇಕಾರ್ ಅವರು.
2: ಯಲ್ಲಮ್ಮ ಹಿರೇಕಾರ್, ನಾವು ಹುಣಕಿ ತೆಗಿತಿದೀವಿ, ನಾವು ಮತ್ತೆ ಹುಣಕಿ ತೆಗೆದ ಮೇಲೆ ಅವ್ರ ನೇಕಾರ್ ನಮ್ಗೆ ತಂದು ಕೊಟ್ರೆ ಅವ್ರು ಸೀರೆ ನೈತಿದ್ರು, ದುಂಡಿನ ಸೀರೆ ಅಂತ ಇರ್ತಿದ್ವು ರೀ, ಆ ನೈತಿದ್ರು. ಆಮೇಲೆ ಅವ್ರ ಲಕ್ಷ್ಮಿ ಪೂಜೆಕ್ ಅದು ಬರ್ತಾವಂತ ನಮ್ಮಲ್ಲಿ ಅವ್ರು ತಂದು ಕೊಡ್ಬೇಕು, ನಾವು ಮಾಡಿ ಕೊಟ್ರೆ ಅವ್ರು ನೈತಿದ್ರು ಅಷ್ಟೇ. ನಾವು ಚಿಕ್ಕಂದ್ಲಿ ಅಂದ್ರೇನು 10 ವರ್ಷದಿಂದ ನಾವು ಮಾಡಿದ್ರೆ ಈಗ ನಾವು ಬುಟ್ಟುನು 40 ವರ್ಷ ಆಯ್ತ್ರಿ. ನಾವು ದಾರ ಮಾಡಿ ಕೊಡ್ಬೇಕ್ರಿ, ಗಂಜಿ ಬಡದು ಮಾಡಿ ಕೊಟ್ರೆ ಅವ್ರ ಸೀರೆ ನೆಲಕ್ ಬರ್ತಿತ್ತು. ರಂಗಂಪೇಟಿಲಿಂದ ತಂದು ಕೊಟ್ರೆ ನಾವು ಇಲ್ಲಿ ಮಾಡ್ಬಹುದು. ಕಲರು ಕೆಂಪು, ಅರಿಶಿನ ಕಲರ್, ಚಾಕ್ಲೇಟ್ ಕಲರ್, ಬಿಳಿ ಕಲರ್, 4 ಕಲರ್ ಇರ್ತದೆ, ನೀಲಿ ಕಲರ್. ನಾವು ಮತ್ತೆ ಅದಕ್ ದಾರಕ್ ಬೇರೆ ಬೇರೆ ಮಾಡ್ಬೇಕ್ರಿ. ಮಾಡಿದ್ಮೇಲೆ ನುಚ್ಚು ಗಂಜಿ ಮಾಡಿ ಅದಕ್ ಬಡದು ಅದಕ್ ಜಗ್ಬೇಕ್ರಿ. ಬ್ರಷ್ ಟೈಪ್ ಇರ್ತಿತ್ತು, ಅದು ಹಿಂಗ್ ಹಿಡದು ಆಡಿದ್ರೆ ಅವಾಗ ಅದು ಇದು ಬಿಸಿಲೂ ಇರ್ಬೇಕು, ಗಾಳಿನೂ ಇರ್ಬೇಕು, ಅವಾಗ ಅದು ಕಡಕ್ ಬರ್ಬೇಕು. ಎಳಿ ಕಡಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನೆಲಕ್ ಬರೋದಿಲ್ರಿ. ಇನ್ನ ದಿನಕ್ ನಾಲ್ಕು ಮಾಡಿವ್ರಿ. ನಾಲ್ಕು ಹಾಕಿದ್ರೆ ಒಂದು ಸೀರೆಗೆ, ಮತ್ತಾರು ಒಳಗ ನೈಯೋದು ಬೇರೆ ರೀ. ಇದು ಬರೇ ಹಿಂಗ್ ಇದು ಮಾಡಿ ಕೇಸಿ ಜಾಯಿಂಟ್ ಮಾಡೋರು, ಅದು ಪೂರ ಉದ್ದು ಅದು ಒಳಗ ಹಾಕವು ಮತ್ತೆ ಬೇರೆ ನಾವು ಮಾಡಿ ಕೊಡೋದಿಲ್ಲ. ಅವ್ರು ಬೇರೆ ಅದು ಚರ್ಕದ್ಲಿಂದ ಇದು ಮಾಡಿ ಅವು ಹಾಕ್ತಿದ್ರು. ಅರಿಶಿನ ಕಲರ್ ಅವು ನೈಗಿ ದಡಿ ಈ ಬೇರೆ ಅರಿಶಿನ ಕಲರ್ ಇರ್ಬೇಕು. ನಡ್ಬರ್ಕಂದ್ರೆ ಚಾಕ್ಲೇಟಿ ಕೆಂಪು ಮತ್ತ ಬಿಳಿ, ಬಿಳಿ ಬೇಕಿದ್ರೆ ಆ ದೇವ್ರಿಗೆ ಯಾವ್ಯಾವ ಇದಾಗ್ತಾವ ಆ ನಮೂನಿ ಅವ್ರು ಮಾಡ್ಕೋಬೇಕು. ನಾವು ಅವ್ರು ಎಷ್ಟು ಕೊಡ್ತಾರ ಅಷ್ಟು ಮಾಡಿ ಕೊಟ್ರೆ ಅದು ಬಿರುಸಿದ್ರೆ ಅವ್ರಿಗೆ ನೈಲಾಗ್ ಬರ್ಬೇಕು, ಇಲ್ಲಂದ್ರೆ ಹರ್ಕೊಂಡು ಹೋಗ್ತಿದ್ರು. ಜೋಳದ ಗಂಜಿ 2 ದಿನ ನೆನೆ ಹಿಟ್ಟು ಕುದಿಸ್ಬೇಕು, ಕುದಿಸಿ ಸೋಸ್ಬೇಕ್ರಿ. ಒಂದು ಮೇಲ ಇದು ಇಲ್ದಂಗ ಸೋಸ್ಬೇಕು ನೋಡ್ರಿ. ಸೋಸಿದ್ರೆ ಹೊಟ್ಟೆ ಬರಬಾರ್ದು. ಆಮೇಲೆ ಅದು ಗಂಜಿಗೆ ಅದು ಹದ ಮಾಡಿ ಇಷ್ಟು ಬಟ್ಟಿ ಹಳಿ ಬಟ್ಟಿಗಳು ಇರ್ತಾವಲ್ಲ ಅದು ತಗೊಂಡು ಹಿಂಗ ಗಂಜಾಗ ಇದು ಮಾಡಿ ಬಡಿಬೇಕು. ಬಡದು ಉದ್ದಕ್ ಮಾಡಿ ಅದು ಬ್ರಷ್ ಇಲ್ಲೇ ಇದು ಮಾಡ್ಬೇಕು. ಅದು ಹೇಳಿದ್ರೆ ಅವಾಗ ಗಂಜಿ ಕುಲ್ಲ ಕುಲ್ಲ ಕುಲ್ಲ ಕುಲ್ಲ ಆಗ್ಬೇಕು ಎಳಿಗಳು.
1: ಕೇಳುಗರೆ, ಕರ್ನಾಟಕದ ಕೈಮಗ್ಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಇಲ್ಕಲ್ ಸೀರೆ ಇದು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಸೀರೆ. ವಿಶೇಷ ಪಲ್ಲು ಮತ್ತು ಅಂಚಿನಿಂದ ಗುರುತಿಸಬಹುದು. ಮೊಣಕಾಲ್ಮುರು ಸೀರೆ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ. ಇದರಲ್ಲಿ ರೇಷ್ಮೆ ಮತ್ತು ಜರಿಯ ಅದ್ಭುತ ಸಂಯೋಜನೆ ಇದೆ. ಗುಳೆಗುಡ್ಡದ ಕಣ, ಗದಗ್ ಹ್ಯಾಂಡ್ಲೂಮ್ ಸರಳತೆಗೆ ಮತ್ತು ಬಾಳಿಕೆಗೆ ಪ್ರಸಿದ್ಧ. ಗೋಕಾಕ್ ಸೀರೆ ಸುಂದರ ವಿನ್ಯಾಸ ಮತ್ತು ಬಣ್ಣಗಳಿಗೆ ಹೆಸರುವಾಸಿ. ಕೈಮಗ್ಗ ಪರಂಪರೆಯಲ್ಲಿ ಶಹಾಪುರದ ಗೋಗಿ ಸೀರೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ವಿಶೇಷತೆ ಅಂದರೆ ನೇಕಾರಿಕಾ ವಿಧಾನ, ಬಣ್ಣಗಳ ಸಂಯೋಜನೆ, ವಿನ್ಯಾಸ ಮತ್ತು ಸಾಂಪ್ರದಾಯಿಕ ಸ್ಪರ್ಶ. ಇವೆಲ್ಲ ಕೇವಲ ಬಟ್ಟೆಗಳಲ್ಲ, ನಮ್ಮ ಸಂಸ್ಕೃತಿಯ ಪ್ರತೀಕ.

0: ಮೈಸೂರು ಮಲ್ಲಿಗೆ.
1: ನೇಕಾರಿಕೆಯನ್ನು, ಕೈಮಗ್ಗವನ್ನು ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ನೆಚ್ಚಿಕೊಂಡಿವೆ. ಕೈಮಗ್ಗ ಕೇವಲ ಉದ್ಯೋಗವಲ್ಲ, ಒಂದು ಕುಟುಂಬದ ಬದುಕು, ಒಂದು ಕಲಾವಿದನ ಕನಸು, ನಮ್ಮ ಸಂಸ್ಕೃತಿಯ ಜೀವಂತ ಪರಂಪರೆ. ನಾವು ಮಾರುಕಟ್ಟೆಯಲ್ಲಿ ಸೀರೆಗಳನ್ನು, ಉಡುಪುಗಳನ್ನು ನೋಡಿದಾಗ ಬೆಲೆಯ ಬಗ್ಗೆ ವಿಚಾರ ಮಾಡ್ತೀವಿ ಹೊರತು ಅದರ ಹಿಂದಿನ ಪರಿಶ್ರಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಬ್ಬ ನೇಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಗ್ಗದ ಮುಂದೆ ಕುಳಿತು ನೂಲನ್ನು ಜೋಡಿಸಿ, ಬಣ್ಣಗಳನ್ನು ಹೊಂದಿಸಿ, ಇಂಚಿಂಚು ಬಟ್ಟೆಗಳನ್ನು ನೇಯುತ್ತಾನೆ. ಒಂದು ಗುಣಮಟ್ಟದ ಕೈಮಗ್ಗ ಬಟ್ಟೆ, ಸೀರೆ ಪೂರ್ಣಗೊಳಿಸಲು ಹಲವು ದಿನಗಳು, ಕೆಲವೊಮ್ಮೆ ವಾರಗಳೇ ಬೇಕಾಗಬಹುದು. ಆದ್ದರಿಂದ ಕೈಮಗ್ಗ ಬಟ್ಟೆ ಖರೀದಿಸುವುದು ಕೇವಲ ಧರಿಸಲಿಕ್ಕೆ ಅಲ್ಲ, ಒಬ್ಬ ನೇಕಾರನ ಶ್ರಮಕ್ಕೆ ಗೌರವ ಸಲ್ಲಿಸುವುದು. ಆದರೆ ನಾವೆಷ್ಟು ಕೈಮಗ್ಗದ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದೇವೆ ಅನ್ನೋದೇ ಪ್ರಶ್ನೆ. ಕೈಮಗ್ಗ ಉಳಿಸುವುದು ಕೇವಲ ಉದ್ಯಮ ಉಳಿಸುವುದಲ್ಲ, ನಮ್ಮ ಸಂಸ್ಕೃತಿ, ಗ್ರಾಮೀಣ ಆರ್ಥಿಕತೆ ಮತ್ತು ಕಲೆಯನ್ನು ಉಳಿಸುವುದು. ಕೈಮಗ್ಗ ಪರಿಸರ ಸ್ನೇಹಿ, ಕಡಿಮೆ ವಿದ್ಯುತ್ ಬಳಕೆ, ಹೆಚ್ಚಿನ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುತ್ತದೆ. ಶಹಾಪುರದ ಮಲ್ಲಿಕಾರ್ಜುನ್ ತಮ್ಮ ಕೈಮಗ್ಗದ ಬಗ್ಗೆ ತಿಳಿಸಿದ್ದು ಹೀಗೆ.
2: ಮಲ್ಲಿಕಾರ್ಜುನ್ ರಾವತ್, ಬನಶಂಕರಿ ಕೈಮಗ್ಗ ನೇಕಾರ ಸಹಕಾರ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮಲ್ಲಿ ನೇಕಾರು ಟೋಟಲ್ 30 ಜನ ಕೆಲಸಗಾರಿದ್ದಾರೆ. ನೂಲು ಇಲ್ಕಲ್ಲಿಂದ, ಗೊಳದಗುಡ್ಡಲಿಂದ, ಆಂಧ್ರ ಪ್ರದೇಶದಿಂದ, ಆನಂತರ ಮಹಾರಾಷ್ಟ್ರದಿಂದ ಪರ್ಚೇಜ್ ಮಾಡ್ತೀವಿ. ಅದನ್ನು ನೂಲು ಬಂದ ನಂತರ ಬಾಬಿನ್ ಸುತ್ತೀವಿ ರೀ, ಬಾಬಿನ್ಲಿಂದ ಬೀಮ್ ರೆಡಿ ಮಾಡ್ಕೋತೀವಿ, ಬೀಮ್ಲಿಂದ ಮಗ್ಗಕ್ಕೆ ಹಾಕ್ತೀವಿ, ಮಗ್ಗಲಿಂದ ಬಟ್ಟೆ ತಯಾರು ಮಾಡ್ತಾರೆ. ಅವರಿಗೆ ಪ್ರತಿ ತಿಂಗಳದಾಗ ಒಂದು 3 ಸಲ ಏನದ ಪೇಮೆಂಟ್ ಮಾಡ್ತೀವಿ 10 ದಿವಸಕ್ಕೊಮ್ಮೆ. ಅವ್ರಿಗೇನಾದ್ರು ಸುಮಾರು ಏನಿಲ್ಲ ಅಂತಂದ್ರೂ ಪ್ರತಿ ತಿಂಗಳ 6-10,000 ರೂಪಾಯಿ ತನಕ ಪಗಾರ ಹಾಕೋತಾರೆ. ಅವರು ಸ್ವಲ್ಪ ಜಲ್ದಿ ಬಂದ್ರಂತಂದ್ರೆ 10,000 ತನಕ ಹಾಕೋತಾರೆ, ಇಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ರಂತಂದ್ರೆ 6,000 ರೂಪಾಯಿ ತನಕ ಹಾಕೋತಾರೆ ಪ್ರತಿ ತಿಂಗಳ. ಆನಂತರ ನಮ್ಮಲ್ಲಿ ಲುಂಗಿ, ಶಾಲು, ಆನಂತರ ಬಟ್ಟೆ, ಕಲರ್ ಬಟ್ಟೆ, ಧೋತಿ ತಯಾರು ಮಾಡ್ತೀವಿ. ಆನಂತರ ಸೇಲ್ನು ಏನದ, ಲೋಕಲ್ ಸೇಲ್ನು ಅದ ರೀ, ಸಾಕಷ್ಟು ಸೇಲ್ ಅದ, ಸೇಲ್ನು ಚಲೋ ಅದ. ಆನಂತರ ನೇಕಾರನು ಬೆಳಗ್ಗೆ ಮುಂಜಾನೆ 10:00 ಬಂದು ಸಾಯಂಕಾಲ 5:00 ತನಕ ನೇಯ್ತಾರೆ. ಆಮ್ಯಾಗ ಅಲ್ಲಲ್ಲಿ ಎಕ್ಸಿಬಿಷನ್ ಇದ್ದಾಗ ನಮ್ಮ ಕೈಮಗ್ಗ ಜೋಳಿ ಇಲಾಖೆ ಅವರು ಪತ್ರ ಬರೀತಾರೆ, ಇಂಥಲ್ಲಿ ಎಕ್ಸಿಬಿಷನ್ ಅದ, ನೀವು ಅಂತಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ರಿ ಅಂಥೇಳಿ. ನಾವು ಅಲ್ಲಲ್ಲೇ ಬಿಜಾಪುರ ಆಯಿತು, ಬೆಂಗಳೂರು ಆಯಿತು, ಆನಂತರ ಎಲ್ಲ ಜಿಲ್ಲೆಗಳೊಳಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರ್ತದೋ ಅಲ್ಲಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಮಾರಾಟ ಮಾಡ್ಕೊಂಬಂದು ಎಲ್ಲ ನೇಕಾರಿಗೆ ಸ್ಯಾಲ್ರಿ ಆಯಿತು, ಆನಂತರ ನೂಲು ಖರೀದಿಗೆ ದುಡ್ಡಾಯಿತು. ಎಕ್ಸಿಬಿಷನ್ ಹೋದರೆ ಮತ್ತಿಷ್ಟು ಜಾಸ್ತಿ ಮಾರಾಟ ಆಗ್ತದೆ. ನಂತರ ಏನದ, ಬಂದಂಥ ದುಡ್ಡೊಳಗೆಲ್ಲ ಪರ್ಚೇಜ್ ಮಾಡಿ ಎಲ್ಲರಿಗೆ ಕೆಲಸ ಪ್ರತಿನಿತ್ಯ ಸುಮಾರು 364 ದಿವಸಗಳು ಪೂರ ಅವ್ರಿಗೆ ಕೆಲಸ ಕೊಡ್ತೀವಿ.
1: ನೇಕಾರಿಕೆ ಕೆಲಸ ಮಾಡುವ ಸಮೀನಾ ಬೇಗಂ ಅವರು ತಮ್ಮ ಶ್ರಮದ ಬಗ್ಗೆ ಹೀಗೆ ತಿಳಿಸುತ್ತಾರೆ.
3: ಸಮೀನಾ ಬೇಗಂ ಬಾತರ್ ರೂಮೈ ಹಮೇ ಕೈ ಮಗ್ಗ ಕಾಮ್ ಬಿಡ್ತೇ ಹಮೇ ಹಾತ ಕಾಮ್ ಕಪಡ ಬನಾತೆ ಕಮೇ ಅವ್ರ ಕ್ಯಾ ಪೂರ ತಾಗೇಸಿ ಲೇಕು ಪೂರ ಕಪಡ ಬನೇತ ಕಾಮ್ ಕರ್ತೆ ಹಮೇ ಇದಾರೆ ಹಮಾರೇ ಆಂಖೋ ಕಿ ಮಜೂರಿ ಹಮೇ ಕಭಿ 11 ಆತೆ ಕಭಿ 12 ಆತೆ ಕಭಿ 6 7 ಬಜೆ ಚಲೆ ಜಾತೆ ಹಮೇ ಯಾಸಿ ಹಮಾರೇ ಆಂಖೋ ಕಿ ಮಜೂರಿ ಬಿಳತೋ ಕಭಿ 100 ಕಭಿ 150 ಕಭಿ 120 ಇತ್ನಾ ಹೀ ಮಜೂರಿ ಗಿರ್ತಾ ಹಮಾರಕು ಲಾಸ್ಟ್ ಬಹುತ್ ಕಾಮ್ ಕರ್ನೆ ವಾಲೆಕು 250 ರೂಪಾಯಿ ಮಜೂರಿ ಬೋಲೆ ತೋ 10 ಮೀಟರ್ ಕಪಡಾ ಹುನ್ನಾ ಮೇ ಬೋಲೆ 250 ರೂಪಾಯಿ ಮಜೂರಿ ಗಿರ್ತೆ ಮಗ 10 ಮೀಟರ್ ಕಪಡಾ ಹುನ್ನೆ ಪಲೆ ಏಕ್ ಕೋಮ್ ಆತ ಓ ಕೋಮ್ ತಯಾರ ರೆಡಿಮೇಡ್ ಕೋಮ್ ಆತ ಉಸ್ಕೆ ಲಿಯೆ ಬಾಬಿನ್ ಭರ್ನಾ ಕೋಮ್ ಬೋಲೆ ತೋ ಏಕ್ ತಾಗೆ ಕಾ ಕೋಮ್ ಓಸ ಕೋಮ್ ಆತ ಓ ಕೋಮ್ ಬಾಬಿನ್ ಕೆ ಉಪರ್ ಭರ್ನಾ ಭರ ಕೋ ಉಸ್ಸೆ ಫಿರ್ ನಲ್ಲಿ ಭರ್ನಾ ನಲ್ಲಿ ಭರ್ನೆ ಕೆ ಬಾದ್ ಹಮೇ ಕಪಡಾ ಬನಾತೆ ಫಿರ್ ಹಮೇ ಯಾ ರೂಲ್ ತಯಾರ ಕರ್ತೆ ಏಕ್ ಭೀಮ್ ಬಡಾ ತಾಗೆ ಕಾ ಭೀಮ್ ಓ ರೂಲ್ ತಯಾರ ಕರ್ನೆ ಬಾದ್ ಹಮಾರೆ ಕೋ ಜಬ್ ಕಪಡಾ ಬನಾನೆ ಕಾಮ್ ಮೇ ಆತ ಓ ಕಪಡಾ ಏಕ್ ನಾಲ್ ರಹತಾ ಓ ನಾಲ್ ಮೇ ನಲ್ಲಿ ದಾಲ್ನಾ ನಲ್ಲಿ ದಾಲ್ ಕೆ ಓ ಸುರಾಖ ರೀತಿ ಸುರಾಖ ಮೇಲೆ ತಾರ ಲೇಕೆ ನಾ ಕಪಡಾ ಬನಾನಾ ಹಾತ್ ಸೇ ಬಹುತ್ ಮೆಹನತಿ ಬಹುತ್ ಮಜೂರಿ ಹೈ ಬಹುತ್ ಮುಷ್ಕಿಲ್ ಕಾ ಕಾಮ ಹೈ.

0: का भी वैसे मैं जैसा बोल रही नहीं, ये व्हाइट है, कलर भी वैसी चार दो चार कलर है, दो चार बाबिना लगाना उसको, जो हमें रूल भरते ना वो रूल को चार बाबिना आठ बाबिना दस बाबिना आते वैसा वो लाइनिंग के हिसाब से बाबिना डाल के रूल भरते हैं। वो रूल भरने के बाद में क्या है तैयार होता भीम, उसके बाद हमारा काम आता हो कपड़ा बनाने के लिए काम। अब तक शर्ट धोती लुंगी शाल इतना रेडी हो रहा हमारे पास कंपनी में, इतना हमारे पास एक रूल काटने के लिए एक महीना लगता हमारे को, एक रूल खाली करेंगे ना मैं एक महीना लगता हमारे को, कभी एक महीने में यहाँ कितनी पगार पड़ती है हमारे को बोले तो कभी 5,000 कभी 6,000 कभी 7,000 हमारे ऊपर का है ना, एक महीने में हम इतनी पगार लेते इधर 5,000 4,000 के नीचे ऊपर बहुत तकलीफ उठाते, बहुत आँखें को एकदम बहुत खींचते आँखें तकलीफ हो, बाबिन एक तार नहीं जाना उसमें, एक भी तार कपड़े में जाएंगे ना वो कपड़ा खाली देखो लाइन मारती हूँ लाइन से, वो पहले जब का जब काम रोके पहले तार भर लेना हो भर ले को फिर काम चालू करना। अब अगर एक कपड़ा शर्ट में है एक भी तार गई इसमें तो कपड़ा अच्छा नहीं लगेगा, सामने वाला कोई नहीं खरीदता हो कपड़ा हमें डैमेज बोलते उसको, तो हमें अच्छा बुनेंगे नहीं, सामने वाले को पसंद आता कपड़ा तो ले सकता हूँ खरीद सकता सामने वाला जब तक नहीं खरीदता हूँ ऐसा है हमारे को। इधर हमारे को सहूलत बहुत चाहिए हमारे को, इधर किधर की हमारे को सहूलत नहीं है, हमें गरीब लोग का काम करने वाले हैं इधर, हमारे को हमारे मेहनत के ऊपर की पगार है, ज्यादा भी नहीं कम भी नहीं, मीटर के हिसाब की पगार है।
1: ತಿಪ್ಪಮ್ಮ ತಾವು ನೇಯುವ ಬಟ್ಟೆಗಳ ಬಗ್ಗೆ ತಿಳಿಸಿದ್ದು ಹೀಗೆ.
2: ನನ್ನ ಹೆಸರು ತಿಪ್ಪಮ್ಮ ರೀ, ನಾವು ಇಲ್ಲಿ ಕೈ ಮಗ್ಗ ಕೆಲಸ ಮಾಡ್ತೀವಿ, ಆಮೇಲೆ ನಾವು ದಿನಾಲು ಇಲ್ಲಿ ಬೇರೆ ಕಡೆಯಿಂದ ನೂಲು ತಗೊಂಡ್ಬರ್ತೀವಿ, ಆ ನೂಲು ತಗೊಂಬಂದು ಇಲ್ಲಿ ಎಲ್ಲ ಬಾಬಿನ್ ಸುತ್ತಿ ಬೀಮ್ ಸುತ್ತಿ ನಾವು ಫಸ್ಟ್ ಟಾವಲ್ ರೆಡಿ ಮಾಡ್ತಿದ್ವಿ, ಟಾವಲ್ದಾಗನ ಸೀರೆ ನೇಯ್ದೀವಿ ರೀ, ಸೀರೆ ಆಗನ ಧೋತ್ರ ನೇಯಕತ್ತೀವಿ, ಶರ್ಟ್ ಬಟ್ಟೆ ನೇಯ್ತೀವಿ, ಇವೆಲ್ಲ ನಾವು ಇಲ್ಲೇ ತಯಾರು ಮಾಡಿ ಇಲ್ಲಿಂದೇ ಕಳಿಸ್ತೀವಿ ಬೇರೆ. ನಾವು ಮಾಡೋ ದಿನಾಲು 15 ವರ್ಷದಿಂದ ನಾವು ಕೆಲಸ ಮಾಡೋದು ಇಲ್ಲಿ. ಫಸ್ಟ್ಗೆ ಅದು ಟಾವಲ್ ಬಾಬಿನ್ ಸುತ್ತೀವಿ, ಬಾಬಿನ್ ಸುತ್ತಿ ಬೀಮ್ ಸುತ್ತಕೊಳ್ತೀವಿ, ಬೀಮ್ ಸುತ್ತಕೊಂಡು ವೈಫಣಿ ಮಾಡಿಕೊಂಡು ನಾವು ನೈಯಕ್ಕೆ ಚಾಲು ಮಾಡ್ತೀವಿ. ವೈಫಣಿ ಅಂದ್ರೆ ಅದು ಒಂದು ತಟ್ಟಿನೊಳಗ ತಗೊಳೋದಿರ್ತದ್ರಿ, ತಟ್ಟಿನೊಳಗ ತಗೊಂಡು ನೈತೀವ್ರಿ, ಅದು ನೈದು ಅವಾಗ ಟಾವಲ್ 2 ಮೀಟರ್ ಟಾವಲ್ ರೆಡಿ ಆಗ್ತದ್ರಿ. ನಮ್ಗೆ ಇದ್ರೊಳಗ ಕಷ್ಟ ಅಂದ್ರೆ ಜರಾ ಸೀರೆ ನೈಯೋದೆ ಕಷ್ಟ ಆಗಿತ್ತು, ಈಗ ಇವೆಲ್ಲ ಬಿಳಿ ಶರ್ಟ್ ಎಲ್ಲ ನೈಯಕತ್ತೀವ್ರಿ, ಇವೆಲ್ಲ ನಮ್ಗೆ ಪ್ರಾಕ್ಟೀಸ್ ಆಗಿರ್ತಾವ.
1: ಬಾಬಿನ್ ಸುತ್ತುವ ಬಗ್ಗೆ ಅಕ್ಷತಾ ಹೀಗೆ ಹೇಳ್ತಾರೆ.
3: ನನ್ನ ಹೆಸರು ಅಕ್ಷತ ಅಂತೇಳಿ, ನಾವು ಇಲ್ಲಿ ಕೈಮಗ್ಗ ನೇಕರ್ದಾಗ ಕೆಲಸ ಮಾಡಕತ್ತೀವಿ. ನಾವು ಫಸ್ಟ್ ನಮ್ ದಾರ ಅಮ್ಮದೆ ನೂಲ್ ಅನ್ನೋದೇನೇ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಬಾಬಿನ್ ಸುತ್ತುವುದು ಮತ್ತೆ ಹಂಗೆ ಮಗ್ಗಗಳು ಬಟ್ಟೆ ತಯಾರಾಗೋದು ನೋಡಿ ಎಷ್ಟಿಂದ ಬಹಳ ಖುಷಿ ಆಯ್ತು. ಇಲ್ಲಿ ರೆಡಿ ಆಗ್ಬೇಕಂದ್ರೆ ಮೂರ್ನಾಲ್ಕು ನಮೂನೆ ದಾರಗಳಿರ್ತವೆ, ಅವು ಹೆಸರು ಟೂಬರ್ 40 ಟೂಬರ್ 60 ಟೂಬರ್ 80 20 ಸಿಂಗಲ್ 30 ಸಿಂಗಲ್ 60 ಸಿಂಗಲ್ ಅಂತೇಳಿ ಬಗೆ ಬಗೆಯ ನಮೂನೆ ನೂಲುಗಳಿವೆ. ಮತ್ತೆ ಇಲ್ಲಿ ಬಟ್ಟೆಗಳು ನಾವು ಬರೇ ಬಾಬಿನ್ಸ ತಯಾರು ಮಾಡುವುದು, ಬಟ್ಟೆಗಳು ನೈಯರು ಬೇರೆಯವರು ಇರ್ತಾರೆ. ಬೀಮ್ ನಾವು ಬಾಬಿನ್ ಸುತ್ತಿಗೆ ಬೀಮ್ ತಯಾರಿಸಕ್ಕೆ ಅವ್ರಿಗೆ ಕೊಡ್ತೀವಿ, ಅವ್ರು ಬೀಮ್ ತಯಾರಿಸ್ತಾರ, ಅದೊಂದು ಕೆಲಸ ಬೇರೆ.
1: ಇಂದು ಕೈಮಗ್ಗ ಕ್ಷೇತ್ರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಪವರ್ಲೂಮ್ ಸ್ಪರ್ಧೆ, ಕಡಿಮೆ ಬೆಲೆಯ ಯಂತ್ರ ನಿರ್ಮಿತ ಬಟ್ಟೆಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಯುವಜನತೆಯ ತಾತ್ಸಾರ, ಮಾರುಕಟ್ಟೆಯ ಕೊರತೆ, ಆನ್ಲೈನ್ ಮಾರಾಟ ಅರಿವಿನ ಕೊರತೆ. ಅದಕ್ಕಾಗಿಯೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವೋಕಲ್ ಫಾರ್ ಲೋಕಲ್ ಅಂತ ಕರೆ ಕೊಟ್ಟರು. ನಾವು ದೇಶದಾದ್ಯಂತ ಜನರು ಸ್ವದೇಶಿ ಸರಕುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ಥಳೀಯರಿಗೆ ಸ್ವದೇಶಿ ವಸ್ತುಗಳಿಗೆ ನಾವು ಬೆಂಬಲ ನೀಡಿದಂತಾಗುತ್ತದೆ. ಇದರಿಂದ ಆತ್ಮನಿರ್ಭರ ಭಾರತ ರೂಪುಗೊಳ್ಳುವಲ್ಲಿ ಅಸಾಧ್ಯವೇನಿಲ್ಲ. ಭಾರತ ಸರ್ಕಾರದ ಆತ್ಮನಿರ್ಭರ್ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಥಳೀಯ ಸಾಂಪ್ರದಾಯಿಕ ಕೃಷಿಯೇತರ ಎಂಎಸ್ಎಂಇ ಉತ್ಪನ್ನಗಳಿಗೆ ವಿಶೇಷ ಪ್ರೋತ್ಸಾಹ ಮತ್ತು ಬ್ರ್ಯಾಂಡಿಂಗ್ ನೆರವು ಒದಗಿಸಲು ತೀರ್ಮಾನಿಸಿದೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ದೊರೆಯುವುದರೊಂದಿಗೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗಲಿದೆ. ಕೇಳುಗರೆ, ನೇಕಾರ ನಗುವಾಗ ಸೀರೆ ಅರಳುತ್ತದೆ, ಮೌನವಾಗಿದ್ದಾಗ ವಿನ್ಯಾಸ ಮಾತನಾಡುತ್ತದೆ. ನೇಕಾರನ ಬೆವರಿನ ಹನಿಯಲ್ಲಿ ನಮ್ಮ ಸಂಸ್ಕೃತಿ ಬೆಳೆಯುತ್ತಿದೆ. ಅದಕ್ಕಾಗಿ ಮಗ್ಗದ ಸದ್ದು ನಿಲ್ಲದಿರಲಿ, ನೂಲಿನ ದಾರ ತುಂಡಾಗದಿರಲಿ, ನೇಕಾರನ ಕೈ ಸದಾ ಚಲಿಸುತ್ತಿರಲಿ. ಯಾಕೆಂದರೆ ನೂಲಿನಿಂದ ಬಟ್ಟೆ ಮಾತ್ರವಲ್ಲ, ಬದುಕನ್ನು ನೇಯಲಾಗುತ್ತದೆ. ನಾವು ಧರಿಸುವ ಪ್ರತಿಯೊಂದು ಕೈಮಗ್ಗದ ಉಡುಪಿನ ಹಿಂದೆ ಬೆವರಿನ ಹನಿಯಿದೆ, ಕುಟುಂಬದ ನಿರೀಕ್ಷೆಯಿದೆ.

0: ಇದು ಅವರ ಪೂರ್ವಜರ ಕೌಶಲ್ಯ. ಆದ್ದರಿಂದ ಕೈಮಗ್ಗ ಉಳಿಸುವುದು ಒಂದು ಕುಟುಂಬ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿದಂತೆ. ಕೈಮಗ್ಗವನ್ನು ಗೌರವಿಸೋಣ, ನೇಕಾರರ ಬದುಕನ್ನು ಬೆಂಬಲಿಸೋಣ, ಸ್ಥಳೀಯ ಕಲೆ ಪ್ರೋತ್ಸಾಹಿಸೋಣ. ಯಾಕೆಂದರೆ ನೂಲಿನಲ್ಲಿ ಕಲೆಯಿದೆ, ಶ್ರಮ ಇದೆ, ಸಂಸ್ಕೃತಿ ಇದೆ, ನೂಲಿನಲ್ಲಿ ಬದುಕಿದೆ.
1: ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ನೂಲಿನೊಳಗಿನ ಜೀವನ ಕೇಳಿದಿರಿ. ರಚಿಸಿ ಪ್ರಸ್ತುತಪಡಿಸಿದವರು ನೀರಜ ಕಾರಟಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರ ಕಂಠಸ್ತ್ರಿಗಳಲ್ಲಿ ಕೇಳ್ತಾ ಇದ್ದೀರಾ ಹಳ್ಳಿ ಮೇಸ್ಟ್ರು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಾಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಅವರೇ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರ

0: ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ದ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು

0: ದೊರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು, ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
5: ಗಾಂಧೀಜಿ ಬಾಂಬೆಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು ನೀನು ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡೋದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು. ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ ಮಲಗಿಸಿ ಹಗಲು ರಾತ್ರಿ ಇವರು ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದ್ರ ತನ್ನೀಲಾಗ್ಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನು ಭೇಟಿಯಾಗಬೇಕು,

ಫಿರೋಶಾನ, ಸರ್ ಫಿರೋಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿಯಾದ್ರಂತೆ. ಅವರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ ನಡೆಯೋಲ್ಲ, ಮುಂಬೈಯಲ್ಲಿ ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು. ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನು ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರದಿವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು ಗಾಂಧೀಜಿಗೆ ಫಿರೋಶಾ ಎಷ್ಟು ಬುದ್ಧಿವಂತರು ಅಂತ, ಯಾಕೆ ಬರೆಯೋಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕಾವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರ್ ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದುಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ, ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಹಿಂದವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಶಾ ಜೋರಾಗಿ ಮಾತಾಡಿ ಗಾಂಧಿ ಅಂದರು ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತೆ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ದನಿ ವಾಚ ವಾಚ ವಾಚ ಅಂತ ಕೂಗೋಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ, ಆಗನಿಸ್ತು ನಾನು ತಯಾರಿ ಮಾಡ್ಕೊಳ್ಳದೆ ಬರೀದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಶಾ ಮೆಚ್ಚಿಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಚಿಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಶಾರ ಸಹಾಯದಿಂದಾಗಿ ಇವರು ಮುಂಬೈದಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕರನ್ನು. ತಿಲಕರು ಹೇಳಿದ್ರಂತೆ, ನೋಡಿ ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು ಅಂಥವ್ರು ಒಬ್ಬರಿದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ. ಅವ್ರನ್ನ ಹೋಗಿ ಕೇಳಿ, ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿದ್ದರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನು ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು ನಾನು ಭೇಟಿಯಾದಾಗ. ಫಿರೋಶಾರವರು ಗಾಂಧೀಜಿಯವರು ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು. ಹಿಮಾಲಯ ಹತ್ತೋದು ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು. ಕಾಲೇಜ್ ತೋರಿಸಿದ್ರಂತೆ, ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು, ಬಹು ದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಇಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ.

ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು. ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಆ ದೊಡ್ಡ ಸಭೆ ಆಯಿತು, ತುಂಬ ಚೆನ್ನಾಗಾಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ ಅದು ಎಲ್ಲವೂ ಮಾರಾಟ ಆಗೋಯ್ತು. ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯ್ತು. ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನಾನೇ ಅಲ್ವೇ.

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಆಕಾಶವಾಣಿ ಬೆಂಗಳೂರು. ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ ಪ್ರಸಾರದಲ್ಲಿ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:50 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾ ರುದ್ರಗೌಡ ಅವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ರಾತ್ರಿ 9:15 ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ರಾತ್ರಿ 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10:00 ಪ್ರಸಾರವಾಗಬೇಕಿದ್ದ ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಇಂದು ಪ್ರಸಾರವಾಗುವುದಿಲ್ಲ. ಬದಲಾಗಿ ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ಕಾರ್ಯಕ್ರಮದಲ್ಲಿ ಜೆಕೆ ಯೋಗ

ಕೀರ್ತನ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಸಂಜೆಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 2237 4899 SDD ಕೋಡ್ 0

0: ಉತ್ಪಾದಕ ಬೇಸಾಯ ಕ್ರಮಗಳು, ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು, ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7 ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಮತ್ತು DRM ತರಂಗಾಂತರ 603 kHz ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. DTH ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಈಗ ಸಮಯ 3:04:50. ಎಂದಿನಂತೆ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ಮತ್ತೆ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ.

0: और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को उमंग की तकनीकी टीम के साथ अगले सप्ताह तक के लिए आज्ञा दीजिए। नमस्कार।
1: उमंग उमंग उमंग उमंग।
2: प्रायोजित कार्यक्रम उमंग केळिदिरी। केळुगरे इन्नीग केळोण न्यायवाणी।
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ
4: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
5: ನಮಸ್ತೆ ಸರ್.
4: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗ್ಬೋದು ಅಥವಾ ಅಂಗ ಉನ್ನತಿ ಆಗ್ಬೋದು, ಏನಾದರೂ ಒಂದು ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನು ಇರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆಯ ಮಾಲೀಕರಾಗಲಿ, ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ರೀತಿ ಇದೆ ಸರ್ ಅದು?
5: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರು ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ, ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ, ಅವರಿಗೆ ಶಿಕ್ಷೆ ಪ್ಲಸ್ ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸ್ಥರಿಗೆ, ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಆ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ, ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ದರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ, ಮತ್ತೆ ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು, ಮತ್ತು FIR ದಾಖಲಿಸ್ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡ್ತಕ್ಕಂಥ ಪರಿಹಾರಗಳನ್ನು
4: ಉದ್ದೇಶಗಳಿಂದ ಕೂಡ ಆಗಿರ್ಬೋದು
5: ಈ ಎಲ್ಲ ಇದನ್ನು ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
4: ಅಲ್ವಾ? ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರೂ ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
5: ಹೌದು ಸರ್.
4: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
5: ನಮಸ್ಕಾರ ಸರ್.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ.

ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಸಮಯ ಆಗಿದೆ 3:35:44. ಇದು ಹೊಂ ಬಿಸಿಲು. ಹೌದು, ಇವತ್ತಿನ ಹೊಂ ಬಿಸಿಲಿನಲ್ಲಿ ಅಂತ್ಯಾಕ್ಷರಿಯನ್ನು ಆಡೋಣ ಅಂತ ಸ್ನೇಹಿತರೆ. ಹೌದು, ಕನ್ನಡ ಸಿನಿಮಾಗಳ ಹೆಸರಿನೊಂದಿಗೆ ಅಂತ್ಯಾಕ್ಷರಿಯನ್ನು ಆಡೋಣ. ನೀವೇನು ಮಾಡಬೇಕು ಅಂತೀರಾ? ಹೌದು, ನೀವು ನಮಗೆ ಕರೆಯನ್ನು ಮಾಡಬೇಕು. ಕರೆ ಮಾಡಿದ ತಕ್ಷಣ ನಾನು ನಿಮಗೆ ಒಂದು ಅಕ್ಷರವನ್ನು ಕೊಡ್ತೀನಿ. ಆ ಅಕ್ಷರದಿಂದ ಶುರುವಾಗುವಂತಹ ಒಂದು ಕನ್ನಡ ಸಿನಿಮಾದ ಹೆಸರನ್ನು ನೀವು ನನಗೆ ಥಟ್ ಅಂತ ಹೇಳಬೇಕು. ಹಾಗಾದರೆ ಕರೆ ಮಾಡ್ತೀರಲ್ಲ? ನಮ್ಮ ಸಂಖ್ಯೆ ಹೀಗಿದೆ, 0802-228-1206. ಮತ್ತೊಮ್ಮೆ 0802-228-1206.

0: Yeah.
1: Shama. Ma ಇಂದ ಶುರು ಆಗುವಂತಹ ಮಾ
0: ವಾನ ಮೇಡಮ್
1: ಮಾಮ ಮಹತ್ತು
0: ಮೇಡಮ್ ಏನ್ ಹೇಳ್ಬೇಕು ಮೇಡಮ್?
1: ಕನ್ನಡ ಚಿತ್ರದ ಒಂದು ಹೆಸರನ್ನ ಹೇಳಬೇಕು.
0: ಏನ್ ಮೇಡಮ್?
1: ಕನ್ನಡ ಸಿನಿಮಾದ ಒಂದು ಹೆಸರನ್ನ ಹೇಳಬೇಕು.
0: ಯಾವ ಅಕ್ಷರದಿಂದ ಮೇಡಮ್?
1: ಮಾ ಸರ್ ಮಹತ್ತು ಮಾ
0: ಮನಸ್ಸಿದ್ದಾರೆ ಮಾರ್ಗ ಮೇಡಮ್.
1: ಈ ತರ ಪಿಕ್ಚರ್ ಇದೆಯಾ?
0: ಮನಸ್ಸಿದ್ದಾರೆ ಮಾರ್ಗ ಇದೆ ಮೇಡಮ್. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು.
1: ಇದೆಯಾ? ನಿಮ್ಮ ಹೆಸರು?
0: ನಾವು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಸುಬ್ರಹ್ಮಣ್ಯ ಜಯಂತ್, ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

0: नमस्ते। नमस्ते,
1: ಎಫ್ಎಂ ರೇಂಬೋನಾ?
0: ಹೌದು, ಗ ಇಂದ ಒಂದು ಕನ್ನಡ ಸಿನಿಮಾದ ಹೆಸರನ್ನ ನೀವು ಹೇಳಬೇಕು.
1: ಹೇಳ್ತೀನಿ ಮೇಡಮ್.
0: ಹೇಳಿ.
1: ಯಾವ್ದು ಬೇಕು ಮೇಡಮ್?
0: ಯಾವ್ದು ಬೇಕು ಅಲ್ಲ ಸರ್,
1: ಯಾವ ಪದ ಅಂತ?
0: ಗ, ಗ ಇಂದ ಶುರು ಆಗುವಂತದ್ದು.
1: ಗಾನ?
0: ಹೌದು.
1: ಗಲಾಟೆ ಸಂಸಾರ.
0: ಗಲಾಟೆ ಸಂಸಾರ. ನಿಮ್ಮ ಹೆಸರು?
1: ಹೆಬ್ಬಾಳಿನ ರಮೇಶ್ ಅಂತ.
0: ರಮೇಶ್ ಅವರೇ, ಧನ್ಯವಾದಗಳು.
1: ನಮಸ್ತೆ.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ಅರೆ ಒನ್ನೂರಲ್ಲಿ ಹನುಮಂತಾಪುರದಿಂದ.
0: ನೀವು ಚ ಅಕ್ಷರದಿಂದ ಹೇಳಬೇಕು. ಚ
1: ಚ ಚಲಿಸುವ ಮೋಡಗಳು.
0: ಚಲಿಸುವ ಮೋಡಗಳು. ಧನ್ಯವಾದಗಳು.
1: ಧನ್ಯವಾದ ಮೇಡಮ್.

0: ನಮಸ್ತೆ.
1: ನಮಸ್ತೆ.
0: ನೀವು ಜ ಅನ್ನೋ ಅಕ್ಷರದಿಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಜ
1: ಜ ಜಗದೇಕ ವೀರನ ಕತೆ.
0: ಜಗದೇಕ ವೀರನ ಕತೆ ಅಂತಿದ್ಯಾ?
1: ಹಲೋ,
0: ಜಗದೇಕ ವೀರನ ಕತೆ ಅಂತಿದ್ಯಾ ಸಿನಿಮಾ?
1: ಜಗದೇಕ ವೀರನ ಕತೆ ಇದೆ.
0: ನಿಮ್ ಹೆಸರು?
1: ಜಗದೇಕ ವೀರ ಇದೆ. ಬೂದಿಗೆರೆ ಮುರುಳಿ ಮೇಡಮ್.
0: ಮುರುಳಿ, ಧನ್ಯವಾದಗಳು.
1: ಬೂದಿಗೆರೆ ಮುರುಳಿ.
0: ನಮಸ್ತೆ. ನಮಸ್ತೆ.
1: ಧನ್ಯವಾದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಫ ದೊಡ್ಡ
1: ಶೋಭಾ ಅಂತ ಮೇಡಮ್, ಹಾಸನಿಂದ.
0: ಯಾರು ಮಾತಾಡೋದು?
1: ಶೋಭಾ ಅಂತ ಮೇಡಮ್.
0: ಶೋಭಾ ಹಾಸನಿಂದ. ನೀವು ಫ
1: ಹಾಸನಿಂದ
0: ದೊಡ್ಡ ಅಕ್ಷರ ಫ ಇಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಫ
1: ಪಾನ
0: ಫ ಫ ದೊಡ್ಡ ಫ
1: ಪಾನ ಮೇಡಮ್. ಪಾನ
0: ಫ ಪ ಫ ಬರುತ್ತಲ್ಲ ದೊಡ್ಡ ಫ. ಫಲಿತಾಂಶ ಫಲಿತಾಂಶ ಅಂತಿದ್ಯಾ ಕನ್ನಡ ಚಿತ್ರ?
1: ಫಲಿತಾಂಶ ಅಂತಿದೆ ಮೇಡಮ್.
0: ಧನ್ಯವಾದ.
1: ಮತ್ತೆ ಜಯದೇಶ್ ಮಾಡಿರೋದು.
0: ಶೋಭಾ ಅವರೇ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ಗೀತಾ ಜೋಶಿ. ನಮಸ್ತೆ
0: ಗೀತಾ ಜೋಶಿ ಅವರೇ. ನೀವು ದೊಡ್ಡ ಖ ಇಂದ ಶುರು ಆಗೋ ಕನ್ನಡ ಚಿತ್ರದ ಹೆಸರನ್ನ ಹೇಳಬೇಕು. ಖ
1: ಖ ಖ ಖ ಕೊಬ್ಬರಿ ಖ
0: ದೊಡ್ಡ ಖ ಖ ಇಂದ ಹೇಳಬೇಕು, ಪಟ್ ಅಂತ ಹೇಳ್ಬೇಕು.
1: ಖಳನಾಯಕ
0: ಖಳನಾಯಕ ಖಳನಾಯಕ ಕನ್ನಡ ಹಿಂದಿ ಎರಡು ಆಗ್ತದಾ?
1: ಕನ್ನಡದಲ್ಲಿ ಇರ್ಬೋದು,

ಅನುಮಾನ ಇದ್ರೆ ಇನ್ನೊಂದು ಹೇಳಿ, ಇನ್ನೊಂದು ಕನ್ನಡ ಸಿನಿಮಾ ಹೇಳಿ, ಚಿತ್ರದ ಹೆಸರು ಹೇಳಿ. ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಗೀತಾ ಅವರೇ.

0: ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಆಶಾ ಶ್ರೀನಿವಾಸ್ ಅಂತ ಮೇಡಮ್, ಬಿಳಿಪೇಟೆಯಿಂದ.
0: ಆಶಾ ಶ್ರೀನಿವಾಸ್, ನಿಮಗೆ ಸಿಕ್ತಿರೋ ಅಕ್ಷರ ಜ. ಹೌದು,
1: ಜನನಾಯಕ.
0: ಜನನಾಯಕ. ಧನ್ಯವಾದಗಳು ಆಶಾ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

ಹೌದು, ಸಮಯ ಆಗೇ ಬಿಡ್ತು. ಹೋಮ್ ಬಿಸಿಲು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇದ್ದಂತಹ ತುಂಬ ಕಡಿಮೆ ಸಮಯದಲ್ಲಿ ನಾವಿವತ್ತು ವಿಭಿನ್ನವಾದಂತಹ ಹೋಮ್ ಬಿಸಿಲಿನ ಆಟ ಆಡಿದ್ವಿ. ಕನ್ನಡ ಸಿನಿಮಾದ ಹೆಸರುಗಳನ್ನು ನಾನು ನಿಮಗೆ ಆ ಒಂದು ಅಕ್ಷರವನ್ನು ಕೊಟ್ಟು ಕನ್ನಡ ಸಿನಿಮಾದ ಹೆಸರನ್ನ ಹೇಳಿ ಅಂತ ಹೇಳಿದೆ. ಕೇಳುಗರು ಕರೆಯನ್ನು ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟರು. ಸರಿಯಾದ ಉತ್ತರ ಕೊಟ್ಟವ್ರಿಗೆ ಮೆಚ್ಚುಗೆ ಚಪ್ಪಾಳೆ ಕೊಡಲೇಬೇಕಲ್ಲ. ಹೊಂಬಿಸಲು ಯಾವಾಗಲೂ ನಿಮ್ಮ ಸಂದೇಶಗಳು ಬರ್ತಾ ಇರುತ್ತೆ, ಅದ್ರ ಮೂಲಕ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಆಟವನ್ನು ಆಡ್ತಾ ಇರ್ತೀವಿ. ಇವತ್ತು ಕರೆಯದಿಂದ ತಗೊಳ್ಳೋದ್ರ ಮೂಲಕ ಹೊಸದಾಗಿ ಒಂದು ವಿಭಿನ್ನವಾದಂಥ ಪ್ರಯತ್ನದೊಂದಿಗೆ ಆಗಿತ್ತು. ಯಶೋತ್ತು, ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಗೆಳತಿ ಮಂಜು. ಮತ್ತೆ ಸಿಗ್ತೀನಿ ವಿಸ್ಮಯ ಜಗತ್ತಿನೊಂದಿಗೆ.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಹಿಂದೆ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸಮಯ ಆಗಿದೆ 4:04:08. ಸ್ನೇಹಿತರೆ, ಹೊಂ ಬಿಸಿಲು ಕಾರ್ಯಕ್ರಮ ಹೇಗೆ, ಆ ಸಮಯ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಕೇಳಿಗರು ಕರೆ ಮಾಡ್ತಾಯಿದ್ರು, ಇಷ್ಟೊಂದು ಕರೆಗಳು ಬರ್ತಾಯಿತ್ತು, ಹಾಗೆ SMS ಕೂಡ

ಇಷ್ಟೇ ಸ್ನೇಹಿತರೆ. ಆಗಲಿ, ಇದು ವಿಸ್ಮಯ ಜಗತ್ತು. ಹೌದು, ಈ ವಿಸ್ಮಯ ಜಗತ್ತಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತೇ ನಮಗೆ ಒಂಥರ ವಿಸ್ಮಯದಂತೆ, ಹೌದಲ್ವಾ? ಎಷ್ಟೇ ನಾವು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಈ ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳಿವೆ. ಏನಂತೀರಾ? ಆ ಸಂಗತಿಗಳಲ್ಲಿ ಕೆಲವೊಂದಿಷ್ಟನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮ ಈ ವಿಸ್ಮಯ ಜಗತ್ತು. ಏನು ಹೇಳ್ತೀರಾ ಮಂಜು, ಈ ವಿಸ್ಮಯ ಜಗತ್ತಿನಲ್ಲಿ ಅಂತ ಹೇಳ್ತೀರಾ? ಖಂಡಿತ, ನನ್ನ ಜೊತೆ ರೀ ಕೇಳ್ತಾ ರೀ. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ಜಗತ್ತಿನಲ್ಲಿ ಅನೇಕ ವಿಚಿತ್ರ ಸಂಗತಿಗಳು ಹಾಗೆ ಆಶ್ಚರ್ಯ ಅನಿಸುವಂತಹ ಸಂಗತಿಗಳು ಅನೇಕ ಇದೆ. ಆದರೆ ನಮಗೆ ಕಣ್ಣು ಮುಂದೆ ಕಾಣದೇ ಇರ್ಬೋದು, ಅಂದರೆ ನಮ್ಮ ಸುತ್ತಮುತ್ತಲೂ ಇಲ್ಲದೇ ಇರ್ಬೋದು, ಆದರೆ ಹಲವಾರಿವೆ. ಅದರಲ್ಲಿ ಒಂದು ಸರೋವರ ಇದೆ ಸ್ನೇಹಿತರೆ, ಇದು ಅಂತಿಂಥ ಸರೋವರ ಅಲ್ಲ, ಅಥವಾ ತಿಳಿ ನೀರಿನ ಸರೋವರ ಕೂಡ ಅಲ್ಲ, ಸಿಹಿ ನೀರಿನ ಸರೋವರ ಕೂಡ ಅಲ್ಲ, ಇದು ಕುದಿಯುವಂತಹ ಸರೋವರ. ಎಲ್ಲಿದೆಯಪ್ಪ ಈ ಕುದಿಯೋ ಸರೋವರ ಅಂತೀರಾ? ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಈ ಕುದಿಯುವ ಸರೋವರ. ಇದರ ನೀರು ಬೂದು ಮತ್ತು ನೀಲಿ ಬಣ್ಣದಲ್ಲಿರುತ್ತೆ, ಗುಳ್ಳೆ ಬರುತ್ತಾ ಹಬೆಯಾಡ್ತಾ ಇರುತ್ತೆ ಈ ಸರೋವರ. ಇದ್ರ ಬಗ್ಗೆ ಇನ್ನೊಂದಷ್ಟು ಹೇಳ್ತೀನಿ, ಕೇಳ್ತಾ ಇರಿ.

ವಿಸ್ಮಯ ಜಗತ್ತಿನಲ್ಲಿ ಒಂದು ಕುದಿಯೋ ಸರೋವರದ ಬಗ್ಗೆ ವಿಷಯಗಳನ್ನ ಹಂಚ್ತಾ ಇದೆ. ಹೌದು, ಈ ಕುದಿಯೋ ಸರೋವರ ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಅಂತ ಹೇಳಿದೆ. ಸುತ್ತಲೂ ದಟ್ಟ ಕಾಡು, ಮಧ್ಯೆ ಈ ಕುದಿಯುವಂತಹ ಸರೋವರ. ನೋಡೋಕ್ಕೆ ನಿಜವಾಗ್ಲೂ ನರಕದ ಬಾಗಿಲು ತೆರೆದ ಹಾಗಿರುತ್ತಂತೆ. ಯಾಕಪ್ಪ ಅಂತೀರಾ? ಈ ಸರೋವರದಲ್ಲಿ ಯಾವಾಗಲೂ ಗುಳ್ಳೆ ಬರ್ತಾ ಹಬೆ ಆಡ್ತಾ ಇರುತ್ತೆ. ಇದರ ನೀರಿನ ಉಷ್ಣಾಂಶ ಎಷ್ಟು ಗೊತ್ತಾ? ಅದರಲ್ಲೂ ಇದರ ಅಂಚಿನಲ್ಲಿ ಅಂದರೆ ದಡದ ಹತ್ತಿರ ಇರುವಂತಹ ನೀರಿನ ಉಷ್ಣಾಂಶ 90 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ಇನ್ನು ಮಧ್ಯದಲ್ಲಿ ಎಷ್ಟಿರ್ಬೋದು? ಖಂಡಿತ ಯಾರು

ಅಳಿಯುವಂಥ ಧೈರ್ಯವನ್ನು ಮಾಡಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಭೂಮಿಯ ಆಳದಲ್ಲಿರುವ ಮ್ಯಾಗ್ಮಾ ಚೇಂಬರ್ ಈ ಸರೋವರಕ್ಕೆ ಹತ್ತಿರದಲ್ಲಿರೋದ್ರಿಂದ ಹೀಗಾಗುತ್ತೆ ಅನ್ನೋದು ವಿಜ್ಞಾನಿಗಳ ಆಂಬೋಣ. ಅಂದರೆ ಭೂಮಿಯ ಶಾಖ ಹೊರಬರಕ್ಕೆ ಇರುವಂತಹ ಚಿಮಣಿಗಳು ಈ ಕುದಿಯುವಂತಹ ಸರೋವರ ಅಂತ ಹೇಳ್ಬೋದು ಅಂತ ಹೇಳಲಾಗುತ್ತೆ. ಅಂದರೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಅಂತ ಈಗ ಅನಿಸುತ್ತಾ? ಖಂಡಿತ. ಇನ್ನೊಂದಿಷ್ಟು ವಿಸ್ಮಯ ಜಗತ್ತು ಸಂಗತಿಗಳನ್ನು ಹಂಚ್ಕೊಳ್ತೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ ವಿಸ್ಮಯ ಜಗತ್ತು.

ಹೌದು, ಇವತ್ತಿನ ಸಂಜೆ ವಿಸ್ಮಯ ಜಗತ್ತಿನ ಸಂಗತಿಗಳೊಂದಿಗೆ ಸಾಗ್ತಾ ಇದೆ ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲಲಿ. ಕುದಿಯೋ ಒಂದು ಸರೋವರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದು ಪ್ರದೇಶ, ಒಂದು ತ್ರಿಕೋನ ಆಕಾರದ ಒಂದು ಪ್ರದೇಶ ಇದೆ ಅಟ್ಲಾಂಟಿಕ್ ಸಾಗರದಲ್ಲಿ. ಈ ಅಟ್ಲಾಂಟಿಕ್ ಸಾಗರದ ಮಿಯಾಮಿ, ಬರ್ಮುಡಾ ಮತ್ತು ಪೋರ್ಟ್ರಿಕೋ ಇದೆ ಈ ಮೂರು ಪ್ರದೇಶಗಳು. ಈ ಪ್ರದೇಶಗಳು ಒಂದು ತ್ರಿಕೋನಾಕೃತಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡುತ್ತೆ. ಈ ಪ್ರದೇಶದ ವಿಸ್ಮಯ ಏನಪ್ಪ ಅಂದರೆ, ಇಲ್ಲಿ ಹೋದ ನೂರಾರು ಹಡಗುಗಳು, ವಿಮಾನಗಳು ಇಲ್ಲಿವರೆಗೂ ಪತ್ತೆಯಾಗಿಲ್ಲ, ನಾಪತ್ತೆಯಾಗಿವೆಯಂತೆ. ಅಂದರೆ ಈ ತ್ರಿಕೋನ ಪ್ರದೇಶಕ್ಕೆ ಹೋದ ಯಾವುದೇ ಹಡಗು ಇರ್ಬೋದು, ವಿಮಾನ ಇರ್ಬೋದು, ಇಲ್ಲಿವರೆಗೂ ಪತ್ತೆಯಾಗಿಲ್ಲ. ಏನಾದವು, ಎಲ್ಲಿ ಹೋದವು, ಹೇಗಾದವು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲದ ವಿಷಯ. ಇದಕ್ಕೆ ಕಾರಣ ಏನು? ಅಲ್ಲಿನ ವಿಚಿತ್ರ ಹವಾಮಾನ ಕಾರಣನ, ಅಥವಾ ಕಾಂತೀಯ ಕ್ಷೇತ್ರದ ವ್ಯತ್ಯಾಸವ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಒಂದು ವ್ಯತ್ಯಾಸವ, ಅಥವಾ ಸಮುದ್ರದೊಳಗಿನ ಮೀಥೇನ್ ಅನಿಲದ ಒಂದು ಸ್ಫೋಟದಿಂದ ಹೀಗಾಗ್ತಿದೆಯಾ, ಅಥವಾ ಕೆಲವರು ಹೇಳ್ತಾರೆ ಏಲಿಯನ್ಗಳ ಕೆಲಸ ಅಂತ ಕೂಡ ಹೇಳ್ತಾರೆ.

ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇನ್ನೂ ಕೆಲವು ರಹಸ್ಯಗಳು ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ. ಪ್ರಕೃತಿಯ ಒಗಟುಗಳನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಈ ಅಟ್ಲಾಂಟಿಕ್ ಸಾಗರದ ಈ ತ್ರಿಕೋನ ಪ್ರದೇಶ ಸಾಕ್ಷಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಿಸ್ಮಯ ಜಗತ್ತು ಬಹಳನೇ ವಿಸ್ಮಯವಾಗಿದೆ ಅಂತ ಅನೇಕ ಕೇಳುಗರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ದ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಅಂತ ಕೇಳುಗರು ಸಂದೇಶ ಕಳಿಸಿದ್ದಾರೆ. ಈಗ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುವಂಥ ಒಂದು ಪ್ರದೇಶ ಇದೆ ಸ್ನೇಹಿತರೆ. ಏನಪ್ಪ ಮಂಜು ಇನ್ನೊಂದ್ಸಲ ಹೇಳಿ ಅಂತೀರಾ? ಹೌದು ಕಣ್ರಿ, ಹೊಂಡುರಾಸ್ ದೇಶದ ಯೋರೋ ಎಂಬ ಊರಲ್ಲಿ ವರ್ಷಕ್ಕೊಂದ್ಸಲ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುತ್ತಂತೆ. ಕತೆ ಅನ್ಕೋಬೇಡ್ರಿ, ಖಂಡಿತ ಇದು ನೂರಾರು ವರ್ಷಗಳಿಂದ ನಡೀತಾ ಇರೋ ಪರಮ ಸತ್ಯ. ಯಾಕೆ ಹೀಗಾಗುತ್ತೆ ಅಂತೀರಾ? ಭಾರೀ ಬಿರುಗಾಳಿಗೆ ಸಮುದ್ರದಿಂದ ಅಥವಾ ಸಮುದ್ರದ ನೀರು ಸುಂಟರ್ ಗಾಳಿಯ ರೂಪದಲ್ಲಿ ಮೇಲಕ್ಕೆ ಹೋಗಿ ಮೋಡದ ಜೊತೆ ಸೇರಿಕೊಂಡು ನಂತರ ಈ ಪ್ರಾಣಿಗಳನ್ನು ಅಂದರೆ ಈ ಮೀನು ಕಪ್ಪೆಗಳನ್ನ ಎತ್ಕೊಂಡು ಬಂದು ಇಲ್ಲಿ ಸುರಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಇಲ್ಲಿನ ಜನ ಮಾತ್ರ ಇದು ದೇವರ ಪವಾಡ, ಇದೊಂದು ದೇವರ ಸೃಷ್ಟಿ ಅಂತಲೇ ನಂಬ್ಕೊಂಡಿದ್ದಾರೆ. ಯಾರು ಏನು ಅಂದ್ಕೊಂಡ್ರೇನು, ಮತ್ಸ್ಯ ಪ್ರಿಯರಿಗೆ ಹಬ್ಬವೋ ಹಬ್ಬ. ಹೌದು, ಮೀನು ಹಾಗೂ ಕಪ್ಪೆ ಒಳ್ಳೆಯ ಸ್ವಾದಿಷ್ಟ ಅಡುಗೆನ ಮಾಡ್ಕೊಂಡು ತಿನ್ಬೋದು, ಅದು ಫ್ರೀಯಾಗಿ. ಹೊಂಡುರಾ

ಹೌದು, ಸಂಚಾರಿ ಆಗಲೇಬೇಕು, ಆಗಲೇ ನಮಗೆ ಈ ಜಗತ್ತಿನ ವಿಸ್ಮಯಗಳು ಗೊತ್ತಾಗುತ್ತೆ. ಅನೇಕ ಕೇಳುಗರು ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಕೊನೆಯದಾಗಿ ಇನ್ನು ಒಂದು ಸಂಗತಿಯನ್ನು ಹೇಳೋಣ ಸ್ನೇಹಿತರೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಈಸ್ಟರ್ ಐಲ್ಯಾಂಡ್ ಬಗ್ಗೆ. ಏನಪ್ಪ ವಿಶೇಷ ಅಂತೀರಾ? ಇದು ಚಿಲಿಯಿಂದ ಸುಮಾರು 3,000 ಕಿಲೋಮೀಟರ್ನಲ್ಲಿ ಇದೆ ಈಸ್ಟರ್ ಐಲ್ಯಾಂಡ್. ಇಲ್ಲಿನ ವಿಶೇಷ ಅಂದರೆ

ಈ ಇಡೀ ದ್ವೀಪದಲ್ಲಿ ನೂರಾರು ದೈತ್ಯಾಕಾರದ ಕಲ್ಲಿನ ತಲೆಗಳು, ಅಂದರೆ ಮೋಯ್ ಅಂತ ಕರೀತಾರೆ, ಆ ಕಲ್ಲಿನ ತಲೆಗಳು ನಿಂತಿವೆಯಂತೆ. ಒಂದೊಂದು ತಲೆ ಕೂಡ ಒಂದೊಂದು ಟ್ರಕ್ ಗಾತ್ರದಷ್ಟಿದೆ. ಅಂದರೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು ಈ ಕಲ್ಲಿನ ತಲೆಗಳು. ನೂರಾರು ವರ್ಷಗಳ ಹಿಂದೆ ಇಲ್ಲಿನ ಆದಿವಾಸಿಗಳು ಇವುಗಳನ್ನ ಇಲ್ಲಿ ಯಾಕೆ ಕೆತ್ತಿದ್ರು, ಕೆತ್ತಿದ್ರು ಅಷ್ಟು ಭಾರದ ಕಲ್ಲುಗಳನ್ನ ಬೆಟ್ಟದಿಂದ ಸಮುದ್ರದ ತೀರಕ್ಕೆ ಹೇಗೆ ತಂದರು ಅನ್ನೋದು ಇವತ್ತಿಗೂ ಬಿಡಿಸಲಾಗದ ಒಗಟು. ಕೆಲವರು ಅಂದ್ಕೊಳ್ತಾರೆ ಏಲಿಯನ್ಗಳು ಬಂದು ಏನಾದ್ರು ಮಾಡಿರ್ಬೋದಾ ಅಂತ, ಇನ್ನು ಕೆಲವರು ಇದು ನಮ್ಮ ಪೂರ್ವಜರ ನೆನಪು ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತ ಅನ್ಕೋತಾರೆ. ಏನೇ ಆಗಲಿ, ಈ ತಂತ್ರಜ್ಞಾನ ಮಾತ್ರ ತುಂಬಾ ಅದ್ಭುತ. ಈಸ್ಟರ್ ಐಲ್ಯಾಂಡ್ಗೆ ನೀವು ಹೋಗಿ ಬನ್ನಿ, ದೈತ್ಯಾಕಾರದ ಈ ಕಲ್ಲಿನ ತಲೆಗಳನ್ನ ನೋಡ್ಕೊಂಡು ಬರ್ಬೋದು.

ಹೌದು, ಇದೇ ರೀತಿಯ ವಿಸ್ಮಯ ಅಂದರೆ ಬಹಳನೇ ಆಶ್ಚರ್ಯ ಅನಿಸುವಂತಹ ವಿಷಯಗಳು ನಿಮ್ಮ ಮುಂದೆ ಇಡ್ತೀವಿ ನಾವು ವಿಸ್ಮಯ ಜಗತ್ತಿನಲ್ಲಿ ಪ್ರತಿ ಶುಕ್ರವಾರ 4 ಗಂಟೆಗೆ ನಿಮ್ಮ ಮುಂದೆ. ಹೌದು, ಅದಕ್ಕಾಗಿ ನೀವು ಸದಾ ಕೇಳ್ತಾ ಇರಬೇಕು ಕನ್ನಡ ಕಾಮನಬಿಲ್ಲಿನ. ಮತ್ತೆ ಸಿಗ್ತೀನಿ ಜೊತೆಯಾಗಿ.

ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಸಮಯ 5 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ತವರಿಗೆ ಬಾತಂಗಿ ಚಿತ್ರದ ಗೀತೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಈಗ ಕೇಳಿ ಬಾ ಬಾರೋ ರಸಿಕಾ ಚಿತ್ರತಂಡದ ಗೀತೆ.

0: ಅಟೋ ಶಂಕರ್ ಚಿತ್ರನಾಯದ ಗೀತೆ ಕೇಳಿದ್ರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

0: ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 5:45 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ವಾರಕ್ಕೊಂದು ಕತೆ ಕಾರ್ಯಕ್ರಮ. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಣಿಜ್ಯ ಪ್ರಕಟಣೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ?

0: ಅದು ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
1: ಹೌದು, ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
0: ಕೊನೆಯ ದಿನಾಂಕ 13/8/2026.
1: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ಈಗ ಕೇಳಿ ಕಥೆ ಅಜ್ಜಿಯ ಸಮಯ ಪ್ರಜ್ಞೆ. ಬರೆದವರು ಬಸಮ್ಮ ಭರಮಶೆಟ್ಟಿ. ನಮ್ಮ ಅಜ್ಜಿಯ ಊರು ಭೀಮಾ ನದಿ ಹರಿಯುವ ದಂಡೆ ಇರುವ ಒಂದು ಸಣ್ಣ ಹಳ್ಳಿ. ಆಕೆ 9 ಮಕ್ಕಳ ತಾಯಿ. ಹಿರಿಯರು ಸಾಕಷ್ಟು ಆಸ್ತಿ ಮಾಡಿಟ್ಟಿದ್ದರು. ಗದ್ದೆಗಳು, ತೋಟಗಳು, ಹೀಗೆ ಅದನ್ನೇ ನೋಡಿಕೊಳ್ಳುತ್ತಾ ನಮ್ಮ ಅಜ್ಜ ಸ್ವಲ್ಪ ಓದಿದ್ದರಿಂದ ಅದೇ ಊರು ಸರ್ಕಾರಿ ಶಾಲೆಯಲ್ಲಿ ಮಾಸ್ಟರಾಗಿ ಕೆಲಸ ಮಾಡುತ್ತಿದ್ದರು. ಎಲ್ಲ ಮಕ್ಕಳ ಮದುವೆ ಮಾಡಿದ್ದರು. ಬಹಳ ಮಕ್ಕಳು ಆದದ್ದರಿಂದ ಸ್ವಲ್ಪ ಆಸ್ತಿ ಕರಗಿತ್ತು ಕೂಡ. ಮಕ್ಕಳಿಗೆ 2-3 ಮಕ್ಕಳೆಂದರೂ 130 ಮೊಮ್ಮಕ್ಕಳು ಆಗಿದ್ದರು. ಈ ಊರಲ್ಲಿ ವರ್ಷಕ್ಕೊಮ್ಮೆ ವೀರಭದ್ರೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗುತ್ತಿತ್ತು. 5 ದಿನದ ಜಾತ್ರೆ ಅಜ್ಜ ಅಜ್ಜಿಗೆ ತನ್ನ ಮಕ್ಕಳು ಮೊಮ್ಮಕ್ಕಳು ಜಾತ್ರೆಗೆ ಬಂದು ಸ್ವಲ್ಪ ಸಮಯ ತಮ್ಮ ಜೊತೆ ಇರಬೇಕು ಅಂತ ಆಸೆ. ಎಲ್ಲರನ್ನು ಜಾತ್ರೆಗೆ ಬನ್ನಿ ಅಂತ ಕರೆಯುತ್ತಿದ್ದರು. ಅಜ್ಜಿಯ ಮನೆ ಅಷ್ಟೇನೂ ದೊಡ್ಡದಿರಲಿಲ್ಲ, ಆದರೆ ಅಜ್ಜ ಅಜ್ಜಿಯ ಮನಸ್ಸು ಬಹಳ ದೊಡ್ಡದಾಗಿತ್ತು. ಎಲ್ಲರನ್ನು ಪ್ರೀತಿಯಿಂದ ಕಾಣುವರು. ತಮಗೆ ಆದವರು ಬರ್ತಾ ಇದ್ರು, ಆಗದೇ ಇರುವವರು ಕೆಲಸದ ನಿಮಿತ್ತ ಹೇಳಿ ಬರ್ತಿರಲಿಲ್ಲ. ಆದರೂ ಕೂಡ 20 ಜನ ಕೂಡಿಕೊಳ್ಳುತ್ತಿದ್ದೆವು. ಒಂದು ದೊಡ್ಡ ಅಡಿಗೆ ಮನೆ, ಅದರಲ್ಲಿ 2 ದೊಡ್ಡ ಚಿಕ್ಕ ಮಣ್ಣಿನ ಒಲೆಗಳಿದ್ದವು. ಅವು ದಿನ ಆ ಮಣ್ಣಿನಿಂದ ಸಾರಿಸಬೇಕು. ಒಂದು ಒತ್ತಲು ನೀರು ಕಾಸುವುದು, ದೊಡ್ಡ ಹಾಂಡೆ ಬೇರೆ ಇಡುವುದು, ಅದಕ್ಕೆ ಹತ್ತಿ ಒಂದು ಸಣ್ಣ ಗೋಡೆ, ಆ ಕಡೆ ಪಚ್ಚಲು, ಅಲ್ಲೇ ಎಲ್ಲರ ಜಳಕ, ಅದಕ್ಕೆ ಹೊಂದಿಕೊಂಡು ಒಂದು ದೊಡ್ಡ ಹೌದು ನೀರು ತುಂಬಿ ಇಡುತ್ತಿದ್ದರು. ಅಲ್ಲೇ ಪಕ್ಕದಲ್ಲಿ ಮತ್ತೊಂದು ಗೋಡೆ, ಅಲ್ಲಿ ಮಣ್ಣಿನ ಮಡಿಕೆಗಳಲ್ಲಿ ತುಂಬಿಟ್ಟ ದವಸ ಧಾನ್ಯ. ಆ ಮಡಿಕೆಗಳು ಒಂದರ ಮೇಲೊಂದು 7-8 ಇಡುವರು, ಅದಕ್ಕೆ ಅಡಕಲಿ ಕಡೆಗೆ ಅಂತಿದ್ದರು. ಒಂದು ಪುಟ್ಟ ದೇವರ ಮನೆ, 108 ದೇವರು ಹಿತ್ತಾಳೆಯದು. ಅವು ದಿನಾ ಹುಣಸೆಹಣ್ಣಿನ ರಸ ಉಪ್ಪು ಹಾಕಿ ತೊಳೆದು 1 ತಾಸು ಪೂಜೆ ಮಾಡಬೇಕು. ಅಲ್ಲೇ ಹಿತ್ತಲದಲ್ಲಿ ಬೆಳೆದ ಹೂಗಳು ತಂದು ಏರಿಸಿ ಮಾಡಿದ ಅಡಿಗೆ ನೈವೇದ್ಯ ತೋರಿಸಿ ಜಗಲಿ ಜಗ ಜಗ ಅನ್ನುತ್ತಿತ್ತು. ಅಲ್ಲೇ 1-2 ಕಟ್ಟಿಗೆಯ ಟ್ರಂಕ್ಗಳು, ಒಂದರಲ್ಲಿ ರೊಕ್ಕ, ಒಂದರಲ್ಲಿ ಅದೇ 1-2 ಜೊತೆ ಬಟ್ಟೆ. ದೇವರ ಮನೆಯಲ್ಲಿ ಒಂದು ಅಡಕಲಿ, ಅದರಲ್ಲಿ ಹಪ್ಪಳು, ಕುರುಡಿಗೆ, ಶಾವಿಗೆ, ಸವತಿ ಬೀಜ, ಪರಡಿ, ಇವೆಲ್ಲ ದಿನ ಬಳಕೆ ಆಗದ ವಸ್ತುಗಳು. ಹೀಗೆ ಎಲ್ಲವೂ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಳು. ಮುಂದೆ ಒಂದು ದೊಡ್ಡ ಪಡಸಾಲಿಗೆ ಹೆಣ್ಣು ಮಕ್ಕಳು ಮಲಗುವುದು. ಅದರ ಮುಂದೊಂದು ಇನ್ನೊಂದು ದೊಡ್ಡ ಪಡಸಾಲೆ, ಅಲ್ಲಿ ಗಂಡು ಮಕ್ಕಳೆಲ್ಲ ಮಲಗುವರು. ಅದರ ಮುಂದೆ ಅಂಗಳ, ಅಲ್ಲೊಂದು ಕಟ್ಟೆ, ಅಲ್ಲಿ ಬೇಸಿಗೆಯಲ್ಲಿ ಗಾಳಿಗಾಗಿ ಕಟ್ಟೆಯ ಮೇಲೆ ಮಲಗುವರು. ಇನ್ನು ಸ್ವಲ್ಪ ಮುಂದೆ ಹೋದರೆ ದನಗಳು ಕಟ್ಟುವ ಕೊಟ್ಟಿಗೆ, 2 ಎಮ್ಮೆ 2 ಆಕಳು ಇರುತ್ತಿದ್ದವು. ಇವೆಲ್ಲ ಆದ ಮೇಲೆ ಪಕ್ಕದಲ್ಲಿ ಒಂದು ಬಾಣಂತಿ ಕೋಲಿ ಇತ್ತು. ಅದರಲ್ಲಿ ಒಂದು ಹೊರಸು, ಒಂದು ಅಕ್ಕಷ್ಟಿಗೆ ಯಾವಾಗಲೂ ತಯಾರಿ ಇರುತ್ತಿತ್ತು. ಏಕೆಂದರೆ ಅಜ್ಜಿ 9 ಮಕ್ಕಳು ಹಡೆದಿದ್ದಳು. ಅವಳು 6 ಮಕ್ಕಳು ಸೊಸಿಯೆಂದರೂ ಹೀಗೆ ಯಾವಾಗಲೂ ಒಬ್ಬರಿಲ್ಲ ಒಬ್ಬರ ಬಾಣಂತನ ಇರುತ್ತಿತ್ತು. ಅದಕ್ಕಾಗಿಯೇ ಅದೊಂದು ಕೋಲಿ ಬ್ಯಾರೆ ಮಾಡಿದ್ದರು. ಮನೆ ಮಾಳಿಗೆ ಕಟ್ಟಿಗೆಯ ಫಳಿಗಳು ಹಾಕಿ ಅದರ ಮೇಲೆ ಮಣ್ಣಿನ ಮೇಲ್ಮುದ್ದೆ, ಅಂದರೆ ಮಣ್ಣಿನ ಮಾಳಿಗೆ, ಬೆಳಕು ಬರಲು ಎಲ್ಲ ಕೋಲಿಗಳಲ್ಲಿ ಒಂದೊಂದು ಬೆಳಕಿಂಡಿ ಅಂತ ಬಿಟ್ಟಿದ್ದರು. ಅದು ಮಳೆ ಬರುವ ಹಾಗಾದರೆ ಓಡೋಡಿ ಹೋಗಿ ಒಂದೊಂದರ ಮೇಲೆ ಒಂದೊಂದು ಕಬ್ಬಿಣದ ತಗಡು ಮುಚ್ಚಬೇಕು. ಮುಚ್ಚಿ ಮೇಲೆ ಒಂದು ದಪ್ಪ ಕಲ್ಲ ಇಟ್ಟು ಬರುತ್ತಿದ್ದರು. ಒಂದು ವೇಳೆ ಇಷ್ಟೆಲ್ಲ ಮಾಡುವುದರ ಒಳಗಾಗಿ ಮಳೆ ಬಂದರೆ ಮೈಯೆಲ್ಲ ತೊಯ್ದು ಬಿಡುತ್ತಿತ್ತು. ಅಲ್ಲೇ ಮುಚ್ಚಿ ಬಂದರೆ ಇಲ್ಲಿ ಕೆಳಗೆ ಮನೆಯಲ್ಲಿ

ಈ ಎಲ್ಲ ಕತ್ತಲೆ, ಎಲ್ಲ ಮನೆಯಲ್ಲೂ ಒಂದೊಂದು ಕಂದಿಲು ಹಚ್ಚಿ ಇಡುತ್ತಿದ್ದರು. ಇದು ನಮ್ಮ ಅಜ್ಜ ಅಜ್ಜಿ ಮನೆಯ ಚಿತ್ರಣ. ಆದರೂ ವರ್ಷಕ್ಕೊಮ್ಮೆ ಎಲ್ಲರೂ ಹೋಗುತ್ತಿದ್ದೆವು. ನಮ್ಮ ಅಜ್ಜ ಹೊರಗೆ ಇಳಿ ಹೊತ್ತಿನ ನಂತರ ಹೋಗಬೇಕು ಅಂದರೆ ಕೈಯಲ್ಲಿ ಒಂದು ಕಂದಿಲ, ಒಂದು ಉದ್ದನೆಯ ಕಪ್ಪು ಛತ್ರಿ. ಏಕೆಂದರೆ ರಸ್ತೆ ಸಮತಳ ಇರಲಿಲ್ಲ, ಕಲ್ಲುಗಳ ದಾರಿ. ಅಕ್ಕಪಕ್ಕ ಎಲ್ಲ ಗಿಡ ಗಂಟಿ ಏನಾದರೂ ಹುಳ ಹುಪ್ಪಡಿ ಬರಬಹುದು ಎಂದು ಜೊತೆಗೆ ಒಯ್ಯುತ್ತಿದ್ದರು. ನಮ್ಮ ಅಜ್ಜಿ ಹೊರಗೆ ಹೋಗಬೇಕಾದರೆ ಕೈಯಲ್ಲಿ ಒಂದು ದಪ್ಪನೆಯ ಕೋಲು ಹಿಡಿದುಕೊಂಡು ಹೋಗುತ್ತಿದ್ದರು. ಇದು ನಮ್ಮ ಅಜ್ಜಿ ಊರು. ಆದರೂ ನಾವು ಕೆಲವರು ಅಜ್ಜಿ ಪ್ರೀತಿಗೋಸ್ಕರ ವರ್ಷ ಜಾತ್ರೆಗೆ ಹೋಗುತ್ತಿದ್ದೆವು. ಒಂದು ಸಣ್ಣ ವಸ್ತು ಒಯ್ದು ಕೊಟ್ಟರೂ ಹಿರಿಹಿರಿ ಹಿಗ್ಗುವ ಅಜ್ಜಿ, ಅತೀ ಕಾಳಜಿ ಮಾಡುವ ಅಜ್ಜ, ಹಳ್ಳಿ ಮಣ್ಣಿನ ವಾಸನೆ, ಹೊಲ ಗದ್ದೆಗಳು ತುಂಬಿ ಹರಿಯುವ ಭೀಮಾ ನದಿ, ಇವೆಲ್ಲ ನಮಗೆ ಇಷ್ಟ. ಅದಕ್ಕೆ ವರ್ಷಕ್ಕೊಮ್ಮೆ ಹೋಗುವುದು ಮರೆಯುತ್ತಿರಲಿಲ್ಲ. ಏನೂ ಇಲ್ಲ ಅಂದರೆ ದೊಡ್ಡವರು ಸಣ್ಣವರು ಕೂಡಿ 20 ಜನ ಮೇಲೆ ಆಗುತ್ತಿದ್ದೆವು. ಅಜ್ಜಿ ಒಬ್ಬಳೇ ಅಡಿಗೆ ಮಾಡುವಳು. ನಮ್ಮ ಅಮ್ಮಂದಿರು ಸಹಾಯ ಮಾಡಲು ಹೋದರೆ ನೀವು ನಿಮ್ಮ ಗಂಡನ ಮನೆಯಲ್ಲಿ ದಣಿದು ಬರ್ತೀರಿ, ಇಲ್ಲಿ ಇರುವುದೇ 2 ದಿವಸ, ಆರಾಮ್ ಮಾಡ್ರಿ, ಅಕ್ಕ ತಂಗಿಯರೆಲ್ಲ ಒಬ್ರಿಗೊಬ್ರು ಮಾತಾಡ್ಕೋತಾ ಇರಿ, ನಾ ಎಲ್ಲ ಕೆಲಸ ಮಾಡ್ತೀನಿ ಅನ್ನುವಳು ಅಜ್ಜಿ. ಅಡಿಗೆ ಮಾಡಿ ಇಟ್ಟು ಎಲ್ಲರ ಬಟ್ಟೆ ಗಂಟು ಕಟ್ಕೊಂಡು ನದಿಗೆ ಒಗೆಯಲಿಕ್ಕೆ ಹೋಗುವಳು. ನಾವು ಬರ್ತೀವಿ ಅಂದರೆ ಬೇಡ, ನೀರು ಜೋರಾಗಿ ಹರಿತವೆ, ನೀವೇನಾರ ಕಿತಾಪತಿ ಮಾಡಿದ್ರಿ ಅಂದು ನಮಗೆ ಬಿಟ್ಟು ಹೋಗುತ್ತಿದ್ದಳು. ಆದರೂ ಹೇಗೆ ಅವಳು ಹೇಗೆ ಒಗಿತಾಳೆ ನೋಡುವ ಅಂತ ಆಸೆಯಿಂದ ಅಜ್ಜಿ ದೂರದಿಂದ ನೋಡ್ತಿದ್ವಿ. ಹತ್ತಿರ ಬರಲ್ಲ ಅಂತ ಹೋದೆವು. ಅಜ್ಜಿ ಹೋದವಳೇ ಗಂಟು ಬಿಚ್ಚಿ ಗಂಟು ಕಚ್ಚಿ ಹಾಕಿ ಒಂದು ಬಂಡಿ ಮೇಲೆ ಒಂದೊಂದಕ್ಕೂ ಸಾಬೂನು ಹಚ್ಚುವುದು, ಬಡಿಯುವುದು, ಹಿಂಡಿ ಒಣಗಿ ಹಾಕುವುದು, 2 ತಾಸಿನಾಗ ಎಲ್ಲ ಬಟ್ಟೆ ಕೈಯಿಂದ ಒಗೆದು ಒಣಗಿಸಿಕೊಂಡು ಬಂದಳು. ಮೆಸಿನ್ಗಿಂತ ಸ್ವಚ್ಛಾಗಿದ್ದವು ಬಟ್ಟೆ. ಎಲ್ಲವೂ ಊಟ ಮಾಡಿ ಉಳ್ಳಾಡ್ರಿ ಅಂದಳು. ಅಜ್ಜ ಬಂದು ಇವತ್ತು ಜಾತ್ರೆಯೊಳಗೆ ಯಾರೋ ಚಲೋ ದೊಡ್ಡಾಟ ಮಾಡುವರು ಬಂದಾರಂತ, ನಾವೆಲ್ಲರೂ ಹೋಗೋಣ ಅಂತ ಅವರು ಹೇಳಿದರು. ರಾತ್ರಿ ಎಲ್ಲರೂ ಲಘು ಊಟ ಮುಗಿಸ್ರಿ, ಕರಿಬಸಪ್ಪ ಹೇಳೇನ, ಮುಂದಿನ ಸಾಲಿನಾಗ ಒಂದು ದೊಡ್ಡ ಜಮಖಾನಿ ಹಾಕಿ ಜಾಗ ಹಿಡಿ ಅಂದಿನಿ, ಎಲ್ಲರೂ ನಡೀರಿ ನೋಡಿ ಬರೋಣ ಅಂದರು. ಇಡೀ ದಿನ ಕೆಲಸ ಮಾಡಿ ದಣಿದ ದೇಹ, ಅಜ್ಜಿ ನೀವು ಎಲ್ಲರಿಗೂ ಕರೆದುಕೊಂಡು ಹೋಗ್ರಿ, ನಾ ಮನೆ ಮುಂದೆ ಇರ್ತೀನಿ. ಈ ಊರಾಗ ಮೊದಲೇ ಕಳ್ಳರ ಹಾವಳಿ ಭಾಳ, ಅದು ನಿನ್ನೆ ಬೇರೆ ಹೊಲದ ಪಟ್ಟಿ ರೊಕ್ಕ ತಂದು ಮನೆಯಾಗಿಟ್ಟಿರಿ, ನಾ ಬರಲ್ಲ ಅಂದಳು. ಆದರಾಯಿತು ಒಂದು ಅಜ್ಜನ ಒತ್ತಾಯಕ್ಕೆ ಎಲ್ಲರೂ ಹೋದರು. ಕೆಲವರು ಆಟ ನೋಡಿದರು, ಕೆಲವರು ನಿದ್ದೆ ಮಾಡಿದರು. ಮನೆಯಾಗ ಅಜ್ಜಿ ನೆಲಕ್ಕೆ ಉರುಳಿದರೆ ಸಾಕು ಅಂತ ಮಲಗಿದ್ದಾಳೆ. 3 ಜನ ಕಳ್ಳರಿಗೆ ಗೊತ್ತಾಗಿ ಅಜ್ಜಮ್ಮ ಮನೆಯಲ್ಲಿ ಇಲ್ಲ ಅಂತ ಮ್ಯಾಳಗಿ ಮ್ಯಾಲ ಬಂದು ಬೆಳಕಿಂಡಿ ತೆರೆದು ಒಳಗೆ ಜಿಗಿದ್ರ ಸೀದಾ ಮನೆಯಾಗ. ಅವರು ಮಾತನಾಡುವುದು, ಕಲ್ಲು ಸರಿಸಾಡುವುದು ಅಜ್ಜಿಗೆ ಎಚ್ಚರ ಆಗ್ಯದ. ಇವರು ಕಳ್ಳರೇ, ಹರ ಏನು ಮಾಡಲಿ, ನಾನು ಒಬ್ಬೇಕೆ, ವರ್ಷಗಟ್ಟಲೆ ಹೊಲ್ದಾಗ ದುಡ್ದ ಮಾಲಿನ ರೊಕ್ಕ ಈ ಕಳ್ಳರ ಪಾಲಾದರೆ ಹೆಂಗ ಅಂತ ಎದ್ದು ಎಲ್ಲ ಮನೆಯೊಳಗೆ ಕಂದಿಲು ಹಚ್ಚಿಟ್ಟು ಬೆಳಕು ಮಾಡಿದಳು. ಅಡಿಗೆ ಮನೆಗೆ ಬಂದು ಒಲಿ ಹೊತ್ತಿಸಿ ದೊಡ್ಡ ಹೋಳಿಗೆ ಹಂಚ ಇಟ್ಟು ಒಮ್ಮೆ ನೀರು ಹಂಚಿಗೆ ಸಿಂಪಡಿಸುತ್ತಾ ಕಮೂರು ಎಬ್ಬಿಸಿದಳು. ಹೋಳಿಗೆ ಮಾಡುವಳ ಹಂಗೆ ಮಾಡಿ ಹಂಗೆ ಮನೆಯಾಗ ಭಾಳ ಮಂದಿ ಮಲಗ್ಯಾರ ಅನ್ನುವ ಹಂಗ, ಏ ಶ್ಯಾಮ ಭೀಮ್ಯಾ ಕಲ್ಯಾಣು ವನಜ, ಏನು ನೀವು ಕುಂಭಕರ್ಣ ಜಾತಿಯವರ ಹೇಳ್ರಿ, ಎಲ್ಲ ಅಡಿಗೆಯಾಗಿ ಹೋಳಿಗೆ ಮಾಡಕ್ಕ ಹತ್ತೀನಿ, ಸೂರ್ಯ ಹುಟ್ಟುವುದ್ರೊಳಗೆ ದ್ಯಾಮವನ ಗುಡಿಗೆ ನೇವದಿ ಕೊಟ್ಟು ಬರಬೇಕು, ನೀವೆಲ್ಲ ಜಳಕ ಮಾಡಿ ತಯಾರಾಗ್ರಿ ಅಂತ ಜೋರು ಜೋರು ಧ್ವನಿ ಮಾಡುತ್ತಾ ಹಂಚಿಗೆ ನೀರು ಎಣ್ಣೆ ಉಗಿದು ಮನೆ ತುಂಬ ಕಾಟ ಎಬ್ಬಿಸಿಬಿಟ್ಟಳೆ ನೋಡಿ. ಕಳ್ಳರಿಗೆ ಮನೆಯಾಗೆ ಭಾಳ ಮಂದಿ ಅದಾರ ಅಂತ ಓಡಿ ಹೋಗಿಬಿಟ್ಟರು. ಅಜ್ಜಿ ಬೆಳತಾನ ಹಂಗೆ ಮಾಡ್ಕೊಂತ ಕುಂತಳು. ನಾವು ದೊಡ್ಡ ಆಟ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಎಣ್ಣೆ ವಾಸನೆ. ಏನಾತವು ರಾತ್ರಿಯೆಲ್ಲ ಹೋಳಿಗೆ ಮಾಡಿದೆನವ್ವ, ಮಲಗಬಾರದ ಅಂದಾಗ ನಡೆದ ಕತೆ ಹೇಳಿದಳು. ನಮ್ಮಜ್ಜ ಚಲೋ ತೆಲಿ ಓಡಿಸಿ ಅಂದರು. ಆ ದಂಡಪಿಂಡದ ಮಕ್ಕಳು ನಿನಗೆ ಅಂಜಿಸಿ ಎಲ್ಲ ದೋಚಿಕೊಂಡು ಹೋಗುವರು, ನೀ ಆರಾಮ ಮಾಡು, ಇವರು ಬೆಳಗಿನ ಆಟ ನೋಡ್ಯಾರ. ಆ ಊರಾಗ ಅಡುಗೆ ಕೆಲಸಕ್ಕೆ ಹೋಗ್ತಾಳಲ್ಲ ಆ ಸಾವಿತ್ರಿಯನ್ನೇ ಕರಿತೀನಿ, ಆಕೆ ಎಲ್ಲ ಕೆಲಸ ಮಾಡ್ತಾಳೆ, ಇವತ್ತು ಬಟ್ಟಿ ಅಗಸರಕ್ಕಿಗೆ ಹಾಕ್ರಿ, ಒಕ್ಕೊಂಡು

ಎಂದು ಕೊಡತಾಳೆ ಅಂದರು. ಮಧ್ಯಾಹ್ನವರೆಗೂ ಮಲಗೆದ್ದು ಊಟ ಮಾಡ್ಕೊಂತ ಅಜ್ಜಿ ರಾತ್ರಿ ಮಾಡಿದ ಸಮಯ ಪ್ರಜ್ಞೆಯ ಕೆಲಸ ಹೊಗಳುತ್ತಾ ಅಜ್ಜಿಯ ಧೈರ್ಯ ಮೆಚ್ಚಿದರು. ಹಳ್ಳಿಯಲ್ಲಿ ಓದಿಲ್ಲ ಬರೆದಿಲ್ಲ ಹೋರಾಡಲು ಬಲ ಇಲ್ಲ, ಆದರೂ ಸಮಯಕ್ಕೆ ಸರಿಯಾಗಿ ತಲೆ ಉಪಯೋಗಿಸಿ ಮನೆಯಲ್ಲಿ ಬಹಳ ಜನ ಇರುವ ಹಾಗೆ ಭಾವನೆ ಪರಿಸಿದ ಅಜ್ಜಿಯ ಬುದ್ಧಿ ಮೆಚ್ಚಿಸುವಂತಹದು. ಹಾಂ ಪ್ರಿಯ ಕೇಳುಗರೆ, ಈ ಕಥೆಯ ನೀತಿ ಇಷ್ಟೇ, ಶಕ್ತಿಗಿಂತ ಯುಕ್ತಿಯೇ ಮೇಲು ಅನ್ನುವುದಕ್ಕೆ ಇದೇ ಇರಬೇಕು ಅಲ್ವೇ? ನೀವೇನಂತೀರಾ?

ಇದುವರೆಗೆ ಅಜ್ಜಿಯ ಸಮಯ ಪ್ರಜ್ಞೆ ಕಥೆ ಕೇಳಿದಿರಿ. ಬರೆದವರು ಬಸಮ್ಮ ಭರಮಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆ ಕೇಳಿದಿರಿ. ಸಮಯ 6 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6 ಗಂಟೆ 10 ನಿಮಿಷಕ್ಕೆ ಚೆಜ್ಜಿರೊಟ್ಟಿ.

0: ಚೌಳಿಕಾಯಿ, ನಂತರ ನೀತಿಕತೆ ಕಾರ್ಯಕ್ರಮ ಕೇಳುವಿರಿ. 6:30 ಅವಲೋಕನ, 6:50 ಪ್ರಾಯೋಜಿತ ನೇರ ಫೋನಿ ಕಾರ್ಯಕ್ರಮ ಹಲೋ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿರ್ದೇಶಕರು ಕೃಷಿ ಇಲಾಖೆ ಬೆಂಗಳೂರು. 7:20 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿಬಿರಿ. ಏಳು:45 ಚಿತ್ರಗೀತೆಗಳು, 8:00 ಗಾತಾ ರಹೆ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ ಕೇಳಿವಿರಿ ದೆಹಲಿ ಕೇಂದ್ರದಿಂದ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದಿಂದ, 9:30 ಪ್ರಚಲಿತ ಘಟನೆಗಳನ್ನು ಆಧರಿಸಿದ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
1: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳನ್ನ ಆಲಿಸಿದ ಕಾರ್ಯಕ್ರಮ ಆಲಿಸುವಿರಿ. 6:30 ಚಿಂತನ, ಮಾನಿಕ್ ನೇಲ್ಗಿ ಅವರಿಂದ ಚಿಂತನ ಕೇಳಿವಿರಿ. 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ.

7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, 8:35 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು ನಮ್ಮ ನಿಲಯದಿಂದ. 10:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಆಲಿಸುವಿರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೈತ್ರಾ ಕೆ ವಿಜಯ್. 12:30 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಿಬರಿ. 5:00 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಪೋನಿ ಕಾರ್ಯಕ್ರಮ ಕೇಳುವಿರಿ ನಮ್ಮ ನಿಲಯದಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳ ಕುರಿತು ಡಾಕ್ಟರ್ ಲತಾ ಎಚ್ಎಸ್ಸಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:20 ಜಾನಪದ ಸಂಗೀತ ಕಾರ್ಯಕ್ರಮ ನಮ್ಮ ನಿಲಯದಿಂದ. 7:45 ಸಮಾಚಾರ ದರ್ಶನ. ಎಂಟು ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಯುವವಾಣಿ ಸಂದರ್ಶನ ದರ್ಶನ ಕಾರ್ಯಕ್ರಮ ಕೇಳಿವಿರಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಕಾರ್ಯಕ್ರಮ.

0: ಬ್ರಿಟಿಷರ ಬಟ್ಟೆಗಳನ್ನು ಬಹಿಷ್ಕರಿಸಿ ನಮ್ಮದೇ ದೇಶದ ನೇಕಾರರು ನೇದಂಥ ಕೈಮಗ್ಗದ ಬಟ್ಟೆಗಳನ್ನು ಧರಿಸಲು ಅಂದು ಪ್ರತಿಜ್ಞೆ ಮಾಡಲಾಯಿತು ನೋಡಪ್ಪ. ಆ ಐತಿಹಾಸಿಕ ದಿನದ ನೆನಪಿಗಾಗಿಯೇ ಸರ್ಕಾರ 2015 ಈ ದಿನವನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಅಂಥೇಳಿ ಘೋಷಿಸ್ತು ನೋಡು.
1: ಹೌದು ಗಂಗಾಧರಣ್ಣ, ನೀವು ಹೇಳಿದ್ದು 100% ನಿಜ. ಇಂದು ಕೈಮಗ್ಗದ ಬಟ್ಟೆಗಳು ಕೇವಲ ಸಾಂಪ್ರದಾಯಿಕ ಉಡುಪಾಗಿ ಉಳಿದಿಲ್ಲ, ಅದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗೈತೆ ನೋಡು. ಇವತ್ತಿನ ದಿನಗಳಲ್ಲಿ ಯುವತಿಯರು ಹ್ಯಾಂಡ್ಲೂಮ್ ಸೀರೆಗಳು, ಕಾಟನ್ ಮತ್ತು ಇಕ್ಕತ್ ಕುರ್ತಾಗಳನ್ನು ತುಂಬ ಇಷ್ಟಪಟ್ಟು ಧರಿಸ್ತಾರೆ ನೋಡು. ಅವು ನೋಡಲು ತುಂಬ ರಾಯಲ್ ಆಗಿ ಕಾಣಿಸ್ತಾವ ಮತ್ತು ಪರಿಸರ ಸ್ನೇಹಿ ಕೂಡ ಆಗ್ಯಾವ ಅಂತ ಹೇಳ್ಬೋದು ನೋಡು.
0: ನೀ ಸರಿ ಹೇಳಿ ನೋಡು ಸಾಗರ, ನಮ್ಮ ಕರ್ನಾಟಕದ ಕೈಮಗ್ಗದ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ ನಿನಗೆ ಗೊತ್ತಾನೆ. ಇಳಕಲ್ ಸೀರೆಗಳು, ಮೊಳಕಾಲ್ಮೂರು ಸೀರೆಗಳು, ರೇಷ್ಮೆ ಸೀರೆ, ಉಡುಪಿ ಕಾಟನ್ ಸೀರೆಗಳು ಇವೆಲ್ಲ ಜಾಗತಿಕ ಮಟ್ಟದಲ್ಲಿ GI ಟ್ಯಾಗ್ ಪಡೆದುಕೊಂಡ ನೋಡಪ್ಪ. ಪ್ರತಿಯೊಂದು ನೂಲಿನಲ್ಲೂ ನಮ್ಮ ನೇಕಾರರ ಕರಕುಶಲತೆ ಮತ್ತು ಶ್ರಮ ಎದ್ದು ಕಾಣ್ತೈತೆ ನೋಡು.
1: ಹೌದನ್ನ, ಹೌದು, ಕರಕುಶಲತೆ ಏನೋ ಅದ್ಭುತವಾಗೈತಿ. ಆದ್ರೆ ಇಂದಿನ ವಿದ್ಯುತ್ ಚಾಲಿತ ಯುಗದಲ್ಲಿ ನಮ್ಮ ಕೈಮಗ್ಗದ ನೇಕಾರರು ಬದುಕುಳಿಯೋದು ಹೇಗೆ? ಪವರ್ಲೂಮ್ನಲ್ಲಿ ಬಟ್ಟೆಗಳು ಬೇಗ ತಯಾರಾಗ್ತಾವೆ ಮತ್ತು ಬೆಲೆಯೂ ಕಡಿಮೆ ಇರ್ತೈತಿ. ಹೀಗಿರುವಾಗ ಕೈಮಗ್ಗದ ನೇಕಾರರ ಸ್ಥಿತಿ ಏನಾಗಬೇಡ?
0: ನೀ ಎತ್ತಿದ ಪ್ರಶ್ನೆ ಇಂದಿಗೂ ಕೈ ಸತ್ಯ ಆಗ್ಯದ ನೋಡಪ್ಪ. ಪವರ್ಲೂಮ್ ಬಟ್ಟೆಗಳಿಗೂ ಕೈಮಗ್ಗದ ಬಟ್ಟೆಗಳಿಗೂ ಆಕಾಶ ಭೂಮಿ ವ್ಯತ್ಯಾಸ ಅದ. ಕೈಮಗ್ಗದಲ್ಲಿ ನೇಯುವಾಗ ನೇಕಾರರು ತನ್ನ ಕೈ ಮತ್ತು ಕಾಲುಗಳ ಸಮನ್ವಯತೆಯಿಂದ ಪ್ರತಿಯೊಂದು ಎಳೆಯನ್ನು ಪ್ರೀತಿಯಿಂದ ಜೋಡಿಸ್ತಾನೆ. ಹಾಗಾಗಿ ಕೈಮಗ್ಗದ ಬಟ್ಟೆಗಳು ಧರಿಸಲು ತುಂಬ ಆರಾಮದಾಯಕವಾಗಿರ್ತಾವೆ. ಚಳಿಗಾಲದಲ್ಲಿ ಬೆಚ್ಚಗಿರ್ತಾವೆ, ಬ್ಯಾಸಿಯಾಗ ತಂಪಾಗಿರ್ತಾವೆ. ಆದ್ರೆ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎನ್ನುವುದೇ ಒಂದು ದೊಡ್ಡ ಬೇಸರದ ವಿಚಾರ ಆಗೈತೆ ನೋಡಪ್ಪ.
1: ಅದೇ ದೊಡ್ಡ ಸಮಸ್ಯೆ ಆಗೈತೆ ನೋಡು ಗಂಗಾಧರಣ. ನೇಕಾರರು ದಿನವಿಡೀ ಕಷ್ಟಪಟ್ಟು ನೇಯ್ದ ಸೀರೆಗೆ ಸಿಗುವ ಲಾಭಕ್ಕಿಂತ ಅದನ್ನು ನಗರಗಳಲ್ಲಿ ಮಾರುವ ಮಧ್ಯವರ್ತಿಗಳೇ ಹೆಚ್ಚು ಹಣ ಗಳಿಸಾಕತ್ತಾರ. ಇಂದಿನ ಯುವ ಪೀಳಿಗೆಗೆ ನಿಜವಾದ ಕೈಮಗ್ಗ ಯಾವುದು ಮತ್ತು ನಕಲಿ ಯಾವುದು ಅಂತ ಗುರುತಿಸುವುದು ಬಹಳ ಕಷ್ಟ ಆಗೈತೆ ನೋಡು.
0: ನಿಜ ನಿಜ ಸಾಗರ, ಅದಕ್ಕಾಗಿಯೇ ಸರ್ಕಾರ ಈಗ ಏನು ಮಾಡಿದಪ್ಪ ಅಂದ್ರೆ ಹ್ಯಾಂಡ್ಲೂಮ್ ಮಾರ್ಕ್ ಪರಿಚಯಿಸ್ಯದ. ನಾವು ಬಟ್ಟೆ ಕೊಳ್ಳುವಾಗ ಆ ಲೋಗೋ ನೋಡಿ ಕೊಂಡ್ರೆ ನೇಕಾರರಿಗೆ ಮೋಸ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂತ್ರಜ್ಞಾನ ಬೆಳೆದಿದೆ ಸಾಗರ. ನೀನು ತಂತ್ರಜ್ಞಾನದ ಬಗ್ಗೆ ಮಾತನಾಡ್ತೀಯಲ್ಲ, ಇಂದಿನ ಯುವಕರು ನೇಕಾರರಿಗೆ ಹೇಗೆ ಸಹಾಯ ಮಾಡಬಹುದು ಹೇಳಿ ನೋಡೋಣ.
1: ಹೌದು ಖಂಡಿತಾನ, ಇವತ್ತು ಇ-ಕಾಮರ್ಸ್ ವೆಬ್ಸೈಟ್ಗಳು ಮತ್ತು ಸೋಷಿಯಲ್ ಮೀಡಿಯಾ ತುಂಬ ಶಕ್ತಿಶಾಲಿ ಆಗ್ಯಾವ. ಯುವಕರು ನೇಕಾರರೊಂದಿಗೆ ನೇರ ಸಂಪರ್ಕ ಬೆಳೆಸಿ ಡೈರೆಕ್ಟ್ ಟು ಕನ್ಸ್ಯೂಮರ್ ಅಂದ್ರೆ ಮಾದರಿಯಲ್ಲಿ ಮಧ್ಯವರ್ತಿಗಳಿಲ್ಲದ ಬಟ್ಟೆಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಸಹಾಯ ಮಾಡಬಹುದು ನೋಡು. ಇದರಿಂದ ನೇಕಾರರಿಗೆ ಒಳ್ಳೆಯ ಲಾಭ ಸಿಗ್ತೈತಿ ಮತ್ತು ಗ್ರಾಹಕರಿಗೂ ಯೋಗ್ಯ ಬೆಲೆಯಲ್ಲಿ ಅಪ್ಪಟ್ಟ ಕೈಮಗ್ಗದ ಬಟ್ಟೆ ಸಿಗ್ತೈತಿ ನೋಡು.
0: ಎಷ್ಟು ಚೆನ್ನಾಗಿ ಹೇಳಿಪ್ಪ ಸಾಗರ. ಗಾಂಧೀಜಿಯವರು ಅಂದ ಸ್ವದೇಶಿ ಮಂತ್ರದ ಮೂಲಕ ಗ್ರಾಮೀಣ ಕೈಗಾರಿಕೆಗಳಿಗೆ ಜೀವ ತುಂಬಲು ಯತ್ನಿಸಿದರು. ಇಂದು ಡಿಜಿಟಲ್ ಯುಗದಲ್ಲಿ ಅದನ್ನು ಮುಂದುವರಿಸಲು ಸಾಧ್ಯವಿದೆ ಎಂದು ನೀನು ತೋರಿಸಿಕೊಟ್ಟು ನೋಡಪ್ಪ. ನೇಕಾರರ ಅಭಿವೃದ್ಧಿಯಲ್ಲೇ ದೇಶದ ಗ್ರಾಮೀಣ ಆರ್ಥಿಕತೆಯ ಬಲ ಅಡಗ್ಯದ ನೋಡು.
1: ಹೌದು, ನಾವು ಕೇವಲ ವರ್ಷಕ್ಕೆ ಒಂದು ದಿನ ಅಂದ್ರೆ ಆಗಸ್ಟ್ 7 ಕೈಮಗ್ಗದ ದಿನ ಪೋಸ್ಟ್ ಹಾಕಿ ಸುಮ್ಮನೆ ಆಗಬಾರ್ದು. ವಾರದಲ್ಲಿ ಕನಿಷ್ಠ ಒಂದು ದಿನವಾದರೂ ನಾವೆಲ್ಲರೂ ಕೈಮಗ್ಗದ ಅಥವಾ ಖಾದಿ ಉಡುಪುಗಳನ್ನು ಧರಿಸುವ ಹವ್ಯಾಸ ಮಾಡಿಕೊಳ್ಬೇಕು. ನಮ್ಮ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಮತ್ತು ನಮ್ಮ ಗೆಳೆಯರಲ್ಲಿ ಎಲ್ಲರಿಗೆ ಈ ಬಟ್ಟೆಗಳನ್ನು ಧರಿಸುವಂಗ ನಾವು ಪ್ರೋತ್ಸಾಹಿಸಬೇಕು ನೋಡು ಗಂಗಾಧರಣ.
0: ನಿನ್ನ ಆಲೋಚನೆಗಳು ನಿಜಕ್ಕೂ ಹೆಮ್ಮೆ ತರುವಂಥ ಆಲೋಚನೆ ನೋಡಪ್ಪ. ನೇಕಾರನಿಗೆ ನೇರವಾಗು, ದೇಶದ ನೂಲಿಗೆ ಜೀವ ಕೊಡು ಎನ್ನುವುದು ಕೇವಲ ಘೋಷಣೆ ಆಗಬಾರ್ದು, ನಮ್ಮ ಜೀವನದ ಭಾಗ ಆಗಬೇಕು. ನಮ್ಮ ಇತಿಹಾಸವನ್ನು ಉಳಿಸುವುದೇ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿಡುವುದು ಎಂದರ್ಥ.
1: ಖಂಡಿತ ಗಂಗಾಧರಣ, ಇಂದಿನಿಂದ ನಾನು ನನ್ನ ಸ್ನೇಹಿತರಿಗೆ ಕೈಮಗ್ಗ ಉಡುಪುಗಳ ಮಹತ್ವವನ್ನು ತಿಳಿಸ್ತೇನೆ ನೋಡು, ಮತ್ತು ಸ್ಥಳೀಯ ನೇಕಾರನ್ನು ಬೆಂಬಲಿಸಲು ಕೈ ಜೋಡಿಸುತ್ತೇನೆ.
0: ತುಂಬ ಸಂತೋಷ. ನಮ್ಮ ದೇಶದ ನೇಕಾರರ ಕಲೆ ಅಮರವಾದದ್ದು, ಅವರ ಮಗ್ಗದ ಸದ್ದು ಸದಾ ಮೊಳಗುತ್ತಿರಲಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅನೇಕ ವರ್ಷಗಳ ಹಿಂದೆ ವೃತಾಸುರ ಎಂಬ ಒಬ್ಬ ರಾಕ್ಷಸನಿದ್ದಂತೆ. ಅವನು ತುಂಬಾ ದುರಹಂಕಾರಿ. ಅವನು ದೇವಾನುದೇವತೆಗಳ ಮೇಲೆ ಆಕ್ರಮಣಕಾರಿಯಾದ ಭಾವನೆಯನ್ನ ಹೊಂದಿದ್ದ. ದೇವಾನುದೇವತೆಗಳಿಗೂ ಕೂಡ ಇವನನ್ನ ಸೋಲ್ಸೋದು ಕಷ್ಟವಾಗಿತ್ತು. ಈ ರಾಕ್ಷಸನನ್ನ ಹೇಗೆ ನಾಶ ಮಾಡೋದು ಅಂತ ತಿಳಿಲಿಕ್ಕೆ ದೇವೇಂದ್ರ ಇಂದ್ರನು ವಿಷ್ಣುವಿನ ಹತ್ರ ಹೋಗ್ತಾನೆ. ಆಗ ಶ್ರೀ ವಿಷ್ಣು

ದಧೀಚಿ ಋಷಿಯ ಬೆನ್ನಿನ ಮೂಳೆಯಿಂದ ಆಯುಧವನ್ನ ಮಾಡಿದ್ರೆ ಅದರಿಂದ ರಾಕ್ಷಸನ ವಧೆಯನ್ನ ಮಾಡಬಹುದು ಅಂತ ಉಪಾಯ ನೀಡಿದ. ಆದ್ರೆ ಆ ದಧೀಚಿ ಋಷಿಗಳು ತುಂಬಾ ಶಾಂತ ಸ್ವಭಾವದವರು, ಎಲ್ಲರನ್ನ ಪ್ರೀತಿ ಮಾಡೋರು, ಎಲ್ಲಾರ್ಗೂ ಸಹಾಯ ಹಸ್ತವನ್ನ ನೀಡೋರು. ಇಂಥವರ ಬಳಿಗೆ ಹೋಗಿ ಅವರ ಮೂಳೆಯನ್ನ ಕೇಳುವುದಾದ್ರೂ ಹೇಗೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತು. ಆಗ ಶ್ರೀ ವಿಷ್ಣು ಇಂದ್ರನಿಗೆ, ನೀನು ದಧೀಚಿ ಋಷಿಗಳ ಹತ್ರ ಹೋಗಿ ಇರೋದನ್ನೆಲ್ಲ ಹೇಳು. ಆಗ ಇದಕ್ಕೆ ಅವರು ಒಪ್ಕೊಳ್ತಾರೆ, ನಿನ್ ಮಾತಿಗೆ ಇಲ್ಲ ಅಂತ ಹೇಳಲ್ಲ, ಅವರು ಆನಂದದಿಂದ ಪ್ರಾಣವನ್ನ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅಂತ ಹೇಳಿ ವಿಷ್ಣು ಇಂದ್ರನನ್ನ ಕಳಿಸ್ಕೊಡ್ತಾನೆ. ಇಂದ್ರದೇವನು ತನ್ನ ಸಹಚರರೊಂದಿಗೆ ದಧೀಚಿ ಋಷಿಯ ಹತ್ರ ಹೋಗ್ತಾನೆ. ಆಗ ದಧೀಚಿ ಋಷಿಗಳು ಅತ್ಯಂತ ಆದರದಿಂದ ಸ್ವಾಗತಿಸಿ ಸತ್ಕರಿಸ್ತಾರೆ. ಬಂದ ವಿಚಾರವೇನು ಅಂಥೇಳಿ ಇಂದ್ರನ ಬಳಿ ದಧೀಚಿ ಋಷಿಗಳು ಕೇಳ್ತಾರೆ. ಇಂದ್ರ ಆಗ ಹೀಗೆ ಹೇಳ್ತಾನೆ, ನಾವು ನಿಮ್ಮ ಕಡೆ ಯಾಚಕರಾಗಿ ಬಂದಿದ್ದೀವಿ. ವೃತಾಸುರನೆಂಬ ರಾಕ್ಷಸನ ವಧೆ ಮಾಡಲು ಒಂದು ಆಯುಧವನ್ನ ತಯಾರಿಸಬೇಕಾಗಿದೆ. ಆ ಆಯುಧಕ್ಕಾಗಿ ತಮ್ಮ ಮೂಳೆಗಳು ಬೇಕಾಗಿದೆ. ನಿಮ್ಮ ಸಹಾಯ ಇಲ್ಲದೇನೆ ನಮ್ಗೆ ಇದು ಅಸಾಧ್ಯದ ಮಾತು ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣನೇ ದಧೀಚಿ ಋಷಿಗಳು ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ನಂತರ ಅವರ ಬೆನ್ನಿನ ಮೂಳೆಗಳಿಂದ ತಯಾರಿಸಿದ ಆಯುಧದಿಂದ ವೃತಾಸುರನೆಂಬ ರಾಕ್ಷಸನನ್ನ ವಧೆ ಮಾಡ್ತಾರೆ. ಶ್ರೋತೃಗಳೇ ಕೇಳಿದ್ರಲ್ಲ ಒಂದು ಪೌರಾಣಿಕ ಕಥೆಯನ್ನ, ನಾವಿವತ್ತಿನ ದಿನ ಬೇರೆ

ಮಕ್ಕಳಿಗಾಗಿ ಅಂತಹ ತ್ಯಾಗವನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಪ್ರಾಣವನ್ನ ಕಾಪಾಡ್ತಾ ಇರೋ ಉಸಿರುಗೂ ಕೂಡ ಅವಲಂಬನೆಯಾಗಿರುವಂತಹ ನಮ್ಮ ಪ್ರಕೃತಿಯನ್ನ ನಮಗಾಗಿ ಆದರೂ ನಾವು ಸಂರಕ್ಷಣೆ ಮಾಡಲು ಕೆಲವೊಂದಷ್ಟು ತ್ಯಾಗಗಳನ್ನ ಮಾಡಲೇಬೇಕಾಗ್ತದೆ. ಇಂತಹ ಪ್ರಕೃತಿಯನ್ನ ಉಳಿಸಿ ಬೆಳೆಸಿ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗೋಣ. ಇಲ್ಲಿಗೆ ನೀತಿ ಕಥೆ ಮುಕ್ತಾಯವಾಯಿತು. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: जय च शुभकामना प्रदत्तवती।
1: मैं देश के प्रतिभाशाली बुनाकारों, डिजाइनरों, उद्यमियों, विद्यार्थियों और भारत के हथकरघा क्षेत्र से जुड़े सभी लोगों को बहुत बहुत शुभकामनाएं देती हूँ।
0: विदेश मंत्री डॉक्टर एस जयशंकर न्यगादीत यत् पाकिस्तान देशेन सह भारत से संबंधा केवलम आतंकवाद मुक्तौ एव अग्रेसारयितुं शक्यन्ते। अद्य लोकसभायां एकस्मिन् लिखितोत्तरे डॉक्टर जयशंकर स्पष्टीकृतवान् यत् पाकिस्तान अद्यापि अतिसीम्नि भारतं विरुध्य आतंकवादं अस्त्ररूपेण उपयुङ्क्ते। अद्य भारतस्य उत्तर पश्चिम भागेषु अतिवृष्टिः अजायत। भारतर्तु विज्ञान विभागेन अद्य नवदिल्ल्यां मध्यमतः तीव्र वृष्ट्यै पीतवर्णपरा संचेतना प्रख्यापिता। कोझिकोड़े, कन्नूर, वायनाड, कासरगोड क्षेत्रेषु साम्प्रतं रक्तवर्णपरा संचेतना प्रख्यापिता। अथ क्रीडा वार्तासु। भारतस्य ग्रैंडमास्टर आर प्रज्ञानन्दः अमेरिकादेशे आयोजितायां ग्रैंड चेस टूर सेंट लुईस रैपिड एंड ब्लिट्ज इत्यस्यां प्रतियोगितायां विजयं प्राप्तवान्। विंशति वर्षीय प्रज्ञानन्दः पेनल्टी मेट इत्यस्मिन् चक्रे उज्बेकिस्तानस्य ग्रैंडमास्टर जावोखीर सिंदारोव इत्यनेन सह स्पर्धां समीकृत्य विजयं सुनिश्चितवान्। बैडमिंटन क्रीडायां भारतस्य क्रीडिके रक्षिता रामराज अथ अश्मिता चालिया च अद्य दक्षिण कोरिया देशस्य आसन नगरे आयोजितायाः कोरिया मास्टर्स इत्यस्याः स्पर्धायाः महिलैकल वर्गे उपान्त्यचक्रे प्रवेशम् अलभिताम्। अश्मिता चालिया जापान देशस्य क्रीडिकां हिना अकेची इत्येतां पराजित्य उपान्त्यचक्रे प्रवेशम् अकरोत् इति वार्ताः।
2: आकाशवाणी अवलोकन। आकाशवाणी ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಕೃಷಿ ಪ್ರಧಾನವಾದ ಕರ್ನಾಟಕ ಆರ್ಥಿಕತೆ, ಗ್ರಾಮೀಣ ಜೀವನ ಹಾಗೂ ಜಲಸಂಪನ್ಮೂಲ ವ್ಯವಸ್ಥೆಯು ನೈಋತ್ಯ ಮುಂಗಾರು ಮಳೆಯ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿಯುವ ಮುಂಗಾರು ಮಳೆ ಕೃಷಿ ಚಟುವಟಿಕೆ, ಕುಡಿಯುವ ನೀರಿನ ಲಭ್ಯತೆ, ಜಲಾಶಯಗಳ ಸಂಗ್ರಹ ಹಾಗೂ ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖ ಆಧಾರವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸಗಳಿಂದ ಮಳೆಯ ಸ್ವರೂಪದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಎಲ್ ನಿನೋ ಪ್ರಕ್ರಿಯೆ ಪ್ರಭಾವವು ಭಾರತೀಯ ಮುಂಗಾರಿನ ಮೇಲೆ ಪರಿಣಾಮ ಬೀರುವ ಪ್ರಮುಖ ಹವಾಮಾನ ಅಂಶಗಳಲ್ಲಿ ಒಂದಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ವಿಶ್ಲೇಷಣೆಯಂತೆ ಎಲ್ ನಿನೋ ಸಂದರ್ಭದಲ್ಲಿ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರಿನ ತಾಪಮಾನ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುತ್ತದೆ. ಭಾರತದ ಮಳೆಯ ಸ್ವರೂಪವನ್ನು ಕೇವಲ ಎಲ್ ನಿನೋ ಒಂದೇ ನಿರ್ಧರಿಸುವುದಿಲ್ಲ. ಹಿಂದೂ ಮಹಾಸಾಗರದ ತಾಪಮಾನ, ವಾಯುಭಾರ ಕುಸಿತಗಳು ಹಾಗೂ ಸ್ಥಳೀಯ ವಾತಾವರಣ ಪ್ರಕ್ರಿಯೆಗಳು ಪ್ರಭಾವ ಬೀರುತ್ತವೆ. ಈ ಬಾರಿಯ ಮುಂಗಾರಿನ ಆರಂಭಿಕ ಹಂತದಲ್ಲಿ ರಾಜ್ಯದಲ್ಲಿ ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದ್ದು ತೀವ್ರ ಆತಂಕ ಮೂಡಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಬದಲಾದ ಹವಾಮಾನದಿಂದ ಮಳೆಯಾಗಿ ಪರಿಸ್ಥಿತಿಯು ಭಾಗಶಃ ಸುಧಾರಣೆ ಕಂಡಿದೆ. ಕರ್ನಾಟಕದಲ್ಲಿ ಈ ಹವಾಮಾನ ಅಸಮತೋಲನದ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ತೀವ್ರ ಮಳೆಯಾಗಿ ನದಿಗಳು ಉಕ್ಕಿ ಹರಿದರೆ ಕೆಲವು ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮುಂದುವರೆದಿದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭೂಕುಸಿತ, ರಸ್ತೆ ಸಂಪರ್ಕ ಕಡಿತ, ವಿದ್ಯುತ್ ವ್ಯತ್ಯಯ ಹಾಗೂ ಕೃಷಿ ಭೂಮಿಗೆ ಹಾನಿಯುಂಟಾಗಿದೆ. ಮತ್ತೊಂದೆಡೆ ಒಳನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಬಿತ್ತನೆ ವಿಳಂಬಗೊಂಡು ಬೆಳೆಗಳ ಬೆಳವಣಿಗೆ ಹಾಗೂ ಮೇವು ನೀರಿನ ಲಭ್ಯತೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗೆ ಒಂದೇ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹ ಹಾಗೂ ಮತ್ತೊಂದು ಕಡೆ ಬರಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ. ಇತ್ತೀಚಿನ ಮಳೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು ಒಟ್ಟು ಒಳಹರಿವಿನ ಪ್ರಮಾಣ 67,000 ಕ್ಯೂಸೆಕ್ಸ್ಗೆ ತಲುಪಿದೆ. ಪ್ರಸ್ತುತ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಸುರಕ್ಷತೆಯ ಹಿತದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಇದನ್ನು ಸ್ಪಷ್ಟಪಡಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಣೆಕಟ್ಟು ತುಂಬಿದಾಗ ನೀರು ಹರಿಸಲೇಬೇಕಾಗುತ್ತದೆ, ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಜಲಾಶಯ

ಶಯಗಳಲ್ಲಿ 40 ಟಿಎಂಸಿ ನೀರನ್ನು ಉಳಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದರಂತೆ 36 ಟಿಎಂಸಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಹಾಗೂ 4 ಟಿಎಂಸಿ ನೀರನ್ನು ಆವಿಯಾಗುವಿಕೆಗೆ ಕಾಯ್ದಿರಿಸಿ ಉಳಿದ ನೀರನ್ನು ಕೆರೆಗಳನ್ನು ತುಂಬಿಸಲು ಹಾಗೂ ಕಾಲುವೆಗಳಿಗೆ ಹರಿಸಲು ಆದೇಶಿಸಲಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯ ಸರ್ಕಾರವು ಸಮಗ್ರ ಯೋಜನೆಯನ್ನು ರೂಪಿಸಿದೆ. ರಾಜ್ಯದ ಜನರ ರಕ್ಷಣೆಗೆ ಮತ್ತು ರೈತರ ಹಿತ ಕಾಯಲು ಸರ್ಕಾರ ಬದ್ದವಾಗಿರುವುದಾಗಿ ತಿಳಿಸಿರುವ ಮುಖ್ಯಮಂತ್ರಿ, ನೂತನ ಸಚಿವರು ತಮಗೆ ವಹಿಸಿದ ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪರಿಶೀಲನೆ ನಡೆಸಿ ವರದಿ ನೀಡಲು ಸೂಚಿಸಿದ್ದಾರೆ. ಇದರ ಜೊತೆಗೆ ಆಗಸ್ಟ್ ಅಂತ್ಯದ ವೇಳೆಗೆ ಪೂರ್ಣ ಮಾಹಿತಿ ಪಡೆದು ಅಧಿಕೃತವಾಗಿ ಬರ ಪ್ರದೇಶ ಘೋಷಣೆ ಮಾಡಲಾಗುವುದೆಂದು ಪ್ರಕಟಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಅಗತ್ಯಗಳಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಕೃಷಿ ಇಲಾಖೆಯು ರೈತರಿಗೆ ಕೃಷಿ ಹವಾಮಾನ ಸಲಹೆಗಳನ್ನು ನೀಡುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಗಳಿಗೆ ಅನುಗುಣವಾಗಿ ರಾಜ್ಯದ ಹಿತರಕ್ಷಣೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ವಿರೋಧ ಪಕ್ಷಗಳ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾನೂನು ತಜ್ಞರ ಸಲಹೆಗಳನ್ನು ಸ್ವೀಕರಿಸಲಾಗಿದೆ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ 6 ಟಿಎಂಸಿ ನೀರನ್ನು ಕಾಯ್ದಿರಿಸುವ ಈ ಯೋಜನೆಗೆ ಸಂಬಂಧಿಸಿದಂತೆ ಅಗತ್ಯ ಸ್ಪಷ್ಟನೆಗಳನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ನೀಡಲಾಗುತ್ತಿದೆ. ಇದೇ ಮಾದರಿಯಲ್ಲಿ ತುಂಗಭದ್ರಾ ನದಿ ನೀರು ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಸಮತೋಲಿತ ಜಲಾಶಯ ನಿರ್ಮಾಣಕ್ಕೆ ಸಮಿತಿ ರಚಿಸಿ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಎಲ್ನಿನೋ ಪ್ರಭಾವದಿಂದಾಗಿ ಕರ್ನಾಟಕ ಪ್ರವಾಹ ಮತ್ತು ಮಳೆ ಅಭಾವದಂತಹ ದ್ವಂದ್ವ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ವೈಜ್ಞಾನಿಕ ಹವಾಮಾನ ಮುನ್ಸೂಚನೆ, ನಿಖರ ನೀರು ನಿರ್ವಹಣೆ, ಮಳೆ ನೀರು ಕೊಯ್ಲು ಹಾಗೂ ಹವಾಮಾನಕ್ಕೆ ಹೊಂದುವ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವುದು ಅನಿವಾರ್ಯವಾಗಿದೆ. ಸರ್ಕಾರ ತಕ್ಷಣದ ಪರಿಹಾರ ಕ್ರಮಗಳ ಜೊತೆಗೆ ದೀರ್ಘಕಾಲೀನ ಮೂಲಸೌಕರ್ಯ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು, ನೈಸರ್ಗಿಕ ವಿಕೋಪಗಳನ್ನು ಮೆಟ್ಟಿ ನಿಂತು ರಾಜ್ಯದ ಕೃಷಿ ಮತ್ತು ಕುಡಿಯುವ ನೀರಿನ ಭದ್ರತೆಯನ್ನು ಕಾಯ್ದುಕೊಳ್ಳಲು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಸಹಕಾರ ಅತ್ಯಗತ್ಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಸ್ನೇಹಿತರೆ, ಒಂದು ಪ್ರಕಟಣೆ. ಒಬ್ಬ ಅಪರಿಚಿತ ವ್ಯಕ್ತಿಯು, ಸುಮಾರು 65 ವರ್ಷದವನು, ಈತನ ಮೃತದೇಹವು ವಿಜಯಪುರದ ರೈಲು ನಿಲ್ದಾಣದ ವೇದಿಕೆ ಪ್ಲಾಟ್ಫಾರ್ಮ್ 2 ದಕ್ಷಿಣ ತುದಿಯ ನೇಮ್ ಬೋರ್ಡ್ ಹತ್ತಿರ ಇರುತ್ತದೆ. ಈ ವ್ಯಕ್ತಿಯ ಚೆಹರೆ ಪಟ್ಟಿಯು, ಸುಮಾರು 65 ವರ್ಷ ವಯಸ್ಸು, 5 ಅಡಿ 6 ಇಂಚು ಎತ್ತರ, ತೆಳ್ಳನೆಯ ಸಣಕಲು ಮೈಕಟ್ಟು, ಕೋಲು ಮುಖ, ನೇರವಾದ ಮೂಗು, ಗೋಧಿಗೆಂಪು ಮೈಬಣ್ಣ, ಕುರ್ಚಲು ದಾಡಿ ಮೀಸೆ, ತಲೆಯಲ್ಲಿ ಸುಮಾರು 1.5 ಇಂಚು ಕಪ್ಪು ಬಿಳಿ ಮಿಶ್ರಿತ ತಲೆ ಕೂದಲು, ಕಿವಿಯ ಆಲೆಗಳು ತೂತು ಇದ್ದು ನೋಡಲು ಹಿಂದೂ ಧರ್ಮದವನಂತೆ ಕಂಡುಬರುತ್ತಾನೆ. ಒಂದು ಬಿಳಿ ಬಣ್ಣದ ತುಂಬ ತೋಳಿನ ರೆಡಿಮೇಡ್ ಅಂಗಿ, ಒಂದು ಉಲನ್ ಬೆಡ್ಶೀಟ್ ಇರುತ್ತದೆ. ಇವುಗಳು ಹೊರತಾಗಿ ಮೃತನ ಮೈ ಮೇಲೆ ಯಾವುದೇ ಬೆಲೆ ಬಾಳುವ ವಸ್ತುಗಳು, ನಗನಾಣ್ಯ ಹಾಗೂ ಗುರುತಿನ ಚೀಟಿ ಏನೂ ಇರುವುದಿಲ್ಲ. ಈ ರೀತಿ ಚೆಹರೆ ಪತ್ತೆಯುಳ್ಳ ವ್ಯಕ್ತಿಯು ತಮ್ಮದಾಗಿದ್ದಲ್ಲಿ ಆರಕ್ಷಕ ಉಪನಿರೀಕ್ಷಕರು, ರೈಲ್ವೆ ಪೊಲೀಸ್ ಠಾಣೆ ವಿಜಯಪುರ, 08352255088 ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 7 7, 2237074 8 8, 2237049 9 STD ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಅಕಾಲಿಕ ಮಳೆಗೆ ಮಿಂಚುಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿ ಅವರು 46 ವರ್ಷಗಳ ಕಾಲ ವಿಧಾನಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿ

0: ಪಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ-ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ದ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 8 ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದೆ.

0: ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ಉತ್ಪಾದನಾ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಲೋ ಕೃಷಿ ರಂಗ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುಗರೇ, ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಡಾ ರುದ್ರಗೌಡ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ.
3: ನಮಸ್ಕಾರ ಎಲ್ಲ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರ ಹಾಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಡಾಕ್ಟರ್ ರುದ್ರಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಮತ್ತು ಎಲ್ಲ ಆಕಾಶವಾಣಿಯ ಪರವಾಗಿ ಸ್ವಾಗತ, ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಬಹುದು ಆಗಿದೆ. ನಮ್ಮ ಫೋನ್ಸಕ್ಕೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, 2-2-3-0-4-7-7 2-2-3-0-4-8-8 2-2-3-0-4-9-9 ಎಸ್ಟಿಡಿ ಕೋಡ್ 0-8-0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ಇವತ್ತಿನ ಟಾಪಿಕ್ ಆಗಿದೆ.

0: ಅನೇಕ ರೈತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಬೇಕಾದ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ. ಡಾಕ್ಟರ್ ರುದ್ರಗೌಡ ಅವರೇ, ತಾವು ಅನೇಕ ವರ್ಷಗಳಿಂದ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇವತ್ತು ನಮ್ಮ ರೈತರಿಗೆ ನಾನೇ ಒಂದು ಪ್ರಶ್ನೆ ತಮಗೆ ಕೇಳ್ತೇನೆ. ಪುನಶ್ಚೇತನ ಕೃಷಿ ಅಂದರೆ ಏನು, ಈ ಒಂದು ಕಾಫಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ.
1: ಖಂಡಿತವಾಗ್ಲೂ. ಮೊದಲೇದಾಗಿ ಎಲ್ಲ ಬೆಳೆಗಾರ ಬಂಧುವರಿಗೆ ಮತ್ತು ಆಕಾಶವಾಣಿ ಕೇಳೋರಿಗೆ ನಮಸ್ಕಾರ. ತಾವು ಕೇಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಪ್ರಚಲಿರತಕ್ಕಂಥ ಶಬ್ದ. ಇದು ಪುನಶ್ಚೇತನ ಕೃಷಿ ಅಂದರೆ ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಒಂದು ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳೇನೆಂದರೆ ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಣೆ ಮಾಡುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು, ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳದ ಇದರದ್ದು ಒಂದು ಮುಖ್ಯ ಉದ್ದೇಶ. ನಾವು ಸಾಂಪ್ರದಾಯಿಕವಾಗಿ ಸುಸ್ಥಿರ ಕೃಷಿ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸುಸ್ಥಿರ ಕೃಷಿ ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದರ ಮೇಲೆ ಹೆಚ್ಚು ಗಮನಹರಿಸಿದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರು ನಿರ್ಮಾಣದ ಮೇಲೆ ಹೆಚ್ಚು ಒತ್ತು ನೀಡ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಮಣ್ಣಿನ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಳ ಮಾಡುವುದು, ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚು ಮಾಡೋದು ಅಂತ ಹೇಳ್ತೀವಿ. ಮಣ್ಣಿನ ಆರೋಗ್ಯವಿದ್ದರೆ ಅದೇ ಮೇನು, ಎಲ್ಲ ನಾವು ಬೆಳೆಯನ್ನು ಹೆಚ್ಚು ಪಡಿಬೋದು. ಜಲ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡುವುದರು, ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಒಂದು ಪುನಶ್ಚೇತನ ಕಾಫಿಯ ಕೃಷಿಯ ಮುಖ್ಯ ಗುರಿಗಳು. ಈ ರೀತಿಯಾಗಿ ಪುನಶ್ಚೇತನ ಕಾಫಿ ಕೃಷಿ ಒಂದು ಕಾಫಿ ಉತ್ಪಾದನೆಯ ಹೆಚ್ಚಿಸುವುದಲ್ಲದೆ ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಮತ್ತು ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸುವುದೆಂದು ಪುನರ್ ಉತ್ಪಾದನಾ ಅಥವಾ ಪುನಶ್ಚೇತನ ಕಾಫಿ ಕೃಷಿಯ ಒಂದು ಅಂತ ನಾವು ಹೇಳ್ಬೋದು.
0: ಹಾಂ ಹಾಂ, ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯಕವಾಗಿದೆ?
1: ಇದು ಒಂದು ಅತಿ ಉತ್ತಮವಾದಂಥ ಪ್ರಶ್ನೆ ಅಂತಲೇ ನಾನು ಹೇಳ್ಬೋದು. ತಮಗೆಲ್ಲ ತಿಳಿದಿರದ ಹಾಗೆ ಭಾರತದಲ್ಲಿ ಕಾಫಿಯನ್ನು ಅರಣ್ಯ ಪದ್ಧತಿಯಲ್ಲಿ ನಾವು ಬೆಳೀತಾ ಇರ್ತೀವಿ. ಇದು ಆಲ್ರೆಡಿ ತುಂಬ ಪರಿಸರ ಸ್ನೇಹಿ ಪದ್ಧತಿ ಆಗಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಹವಾಮಾನ ವೈಪರೀತ್ಯತೆ, ಕೆಲವೊಂದಿಷ್ಟು ಭಾಗದಲ್ಲಿ ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮಣ್ಣಿನ ಗುಣಮಟ್ಟದಲ್ಲಿ ಕುಸಿತಕ್ಕಂಥದ್ದನ್ನು ಕಾಣ್ತಾ ಇರ್ತೀವಿ. ಹಾಗೆ ನೋಡೋದಾದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಇವನ್ನೆಲ್ಲ ನಾನು ಕಡಿಮೆ ಮಾಡಿ ಸುಸ್ಥಿರತೆ, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಹೆಚ್ಚು ಮಾಡಬೇಕಂದ್ರೆ ಪುನಶ್ಚೇತನ ಕಾಫಿ ಕೃಷಿಯೆಡೆಗೆ ನಾವು ದಾಪುಗಾಲ ಹಾಕಬೇಕಾಗತಕ್ಕಂಥದ್ದು ಅತಿ ಮುಖ್ಯ ಅಂತ ನಾವು ಹೇಳ್ಬೋದು.
0: ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ, ಹಲೋ, ಪ್ರಶ್ನೆ ಕೇಳಿ, ಹೆಸರೇಳಿ ಸರ್, ಎಲ್ಲಿಂದ? ಹಾಂ, ಹೆಸರು?
2: ನಮ್ಮ ಹೆಸರು ಯಲ್ಲಪ್ಪ ಅಂತ.
0: ಹಾಂ, ಕೇಳಿ ಪ್ರಶ್ನೆನ.
2: ಇದು ಸರ್, ಇದು ಇದ್ರದ ಕಾಫಿದೇನ್ ಸರ್, ಕಾಫಿದು
0: ಕಾಫಿ ಬೆಳೆ ಬಗ್ಗೆ.
2: ಹಾಂ,
0: ಕೇಳಿ ಪ್ರಶ್ನೆ, ಕೇಳಿ
1: ಹೇಳ್ರಿ.
2: ಕಾಫಿ ಬೆಳೆದಿಲ್ಲ.
1: ಹೌದು, ಬೆಳಗಾವಿ ಕಡೆ ಕಾಫಿ ಬರಲ್ರಿ.
2: ಹೌದು ಸರ್, ನಿಮ್ದು ಫೋನ್ ಸಂಖ್ಯೆ ಒಟ್ಟು ಹಂಗೆ ಇದು ಮಾಡಿ ಸರ್, ಕೊಟ್ಟಿರಿ,
0: ಕೊಡ್ತೇವೆ ಆಮೇಲೆ ಕೊನೆಯಲ್ಲಿ ಕೊಡ್ತೇವೆ. ಪ್ರಶ್ನೆ ಇಲ್ಲವಲ್ಲ? ಓಕೆ ಓಕೆ. ಹಾಂ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇವತ್ತಿನ ಪುನಶ್ಚೇತನ ಕೃಷಿ ಬಗ್ಗೆ. ತಾವು ಹೆಸರೇಳಿ, ಎಲ್ಲಿಂದ?
3: ಹಲೋ ಸರ್.
0: ಹಾಂ, ಕೇಳ್ತಾ ಇದೆ, ಮಾತಾಡಿ. ಎಲ್ಲಿಂದ, ಹೆಸರೇಳಿ?
3: ಚಿನ್ನಣ್ಣ ಸರ್.
0: ಕೇಳಿ ಚಿನ್ನಣ್ಣ ಅವರು, ಪ್ರಶ್ನೆ ಕೇಳಿ. ಕಾಫಿ ಪುನಶ್ಚೇತನದ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬಹುದು.
3: ಅದೇ, ನಮ್ಮ ಜಮೀನಿಗೆ ಕಾಫಿ ಹಾಕ್ಬೋದಾ ಅಂತ ಕೇಳೋಣ ಅಂತ, ಗಿಡ ಸಸಿ ಹಾಕೋಣ ಅಂತ
0: ಹೇಳ್ತಾರೆ ಡಾಕ್ಟರ್ ರುದ್ರಗೌಡ ಅವರು.
1: ತಾವು ಯಾವ ಊರಿಂದ ಕರೆ ಮಾಡ್ತಾ ಇದ್ದಾರೆ?

0: ಮೈಸೂರು ತಾಲೂಕು ಬಿಳಿಕೆರೆ.
1: ಹುಣಸೂರು ತಾಲೂಕು, ಓಕೆ. ಮೈಸೂರು ಜಿಲ್ಲೆ ಕಾಫಿಗೆ ಹೆಚ್ಚು ತಮಗೆ ಗೊತ್ತಿದ್ದ ಹಾಗೆ ಮಡಿಕೇರಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಸಕಲೇಶ್ಪುರ ಹೆಚ್ಚು ಸೂಕ್ತವಾದಂತಹ ವಾತಾವರಣ. ಆದರೂ ಕೂಡ ಹುಣಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಕಡೆ ಕಾಫಿ ಹಾಕ್ತಾ ಇದ್ದಾರೆ. ತಮ್ಮದೇನು ಮುಖ್ಯವಾಗಿ ಬೇಕಂದ್ರಪ್ಪ, ಇದಕ್ಕೆ ನೆರಳಿನ ವ್ಯವಸ್ಥೆ ಇರಬೇಕು, ಮತ್ತು ಈ ಹೂ ಬಿಡತಕ್ಕಂತ ಸಮಯದಲ್ಲಿ ಮಳೆ ಬರತಕ್ಕಂತ ಸಂಭವ ಹೆಚ್ಚಿರಬೇಕು. ಮಳೆ ಬರದೇ ಇದ್ರೆ ನೀರಾವರಿ ವ್ಯವಸ್ಥೆ ಇದ್ರೆ ನೀವು ಪ್ರಯತ್ನ ಬಿಡಬಹುದು. ಹುಣಸೂರಲ್ಲಿ ಕೆಲವೊಂದಿಷ್ಟು ರೈತರು ಪ್ರಯತ್ನ ಪಟ್ಟಿದ್ದಾರೆ, ಯಾಕಂದ್ರೆ ನೀವು ಕಾಫಿ ಏರಿಯಾಕ್ಕೆ ಹತ್ತಿರ ಇದ್ದೀರಿ, ಕಾಫಿ ಬೆಳಿಬಹುದು. ತಮಗೆ ನಮ್ಮ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲಿದೆ, ಸುಂಟಿಕೊಪ್ಪ ಇದೆಯಲ್ಲ, ಸುಂಟಿಕೊಪ್ಪದ ಹತ್ತಿರ ಒಂದು ಸ್ಟೇಷನ್ ಇದೆ. ತಮ್ಮ ಜಮೀನಿನ ಒಂದು ಸಂಪೂರ್ಣ ಮಾಹಿತಿ ಒಟ್ಟಿಗೆ ನಮ್ಗೆ ಅಲ್ಲಿ ಉಪಸ್ಥಿತ ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅಂತಿದೆ, ನೀವು ಅಲ್ಲಿ ಚಟ್ಟಳ್ಳಿಗೆ ಹೋದರೆ ನಮ್ಮ ಸ್ನೇಹಿತರು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸ್ತಾರೆ.
2: ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ.
3: ನಮಸ್ಕಾರ ಸರ್.
2: ನಮಸ್ಕಾರ, ಪ್ರಶ್ನೆ ಕೇಳಿ.
3: ಮೈಸೂರು ಜಿಲ್ಲೆ ಚಿನ್ನಸಭೆ ತಾಲೂಕು ಸಂಸ್ಥೆಯಿಂದ ಮಾಧೇಶ್ವರ ಮಾಡೋ ನಮಸ್ಕಾರಗಳು. ನನ್ನ ಪ್ರಶ್ನೆ, ಬಯಲು ಸೀಮೆಯಲ್ಲಿ ಕಾಫಿ ಬೆಳೆ ಸೂಕ್ತವಾದ ತಳಿಗಳು ಯಾವ ಇದೆ ಅಂತ ತಿಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸರ್.
2: ಕೇಳ್ತಾರೆ ಹೇಳ್ತಾರೆ ಕೇಳಿ, ಉತ್ತರ ಕೊಡ್ತಾರೆ.
1: ಖಂಡಿತವಾಗ್ಲೂ ಕೂಡ ತಾವ್ ಹೇಳಿದಾಗೆ ತಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಈ ಕಾಫಿ ಬೆಳೆ ಬಯಲು ಸೀಮೆಗೆ ಸೂಕ್ತವಾದಂತ ಬೆಳೆ ಅಲ್ಲ. ತಮಗೆ ಗೊತ್ತಿದ್ದ ಹಾಗೆ ಪಶ್ಚಿಮ ಘಟ್ಟು ಮತ್ತು ಪೂರ್ವ ಘಟ್ಟಗಳಲ್ಲಿ ಮಲೆನಾಡಿನಲ್ಲಿ ಬರ್ತಕ್ಕಂಥ ಒಂದು ಬೆಳೆ. ಇದಕ್ಕೆ ಕಾಫಿಗೆ ಒಂದು ಅತ್ಯಂತ ಸೂಕ್ತವಾದಂಥ ವಾತಾವರಣ ಬೇಕಾಗ್ತವೆ, ನಾವು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಆದ್ದರಿಂದ ಬಯಲು ಸೀಮೆಯಲ್ಲಿ ಬರಗಾಲ ಇರತಕ್ಕಂಥ ಪರಿಸ್ಥಿತಿ ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥ ಭಾಗದಲ್ಲಿ ಹೆಚ್ಚು ನೀರು ನಿಲ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಾಫಿಯನ್ನು ಬೆಳೀಲಿಕ್ಕೆ ಆಗಲ್ಲ, ಪ್ರಯತ್ನ ಪಡೋದು ಬೇಡ.
2: ಕರೆ ಮಾಡೋದಿಕ್ಕೂ ಕೂಡ ತಮಗೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ.
4: ಹಲೋ ಸರ್, ನಮಸ್ತೆ ಸರ್. ನಾನು ಬಾಳುಪೇಟೆ ಚಿನ್ನಳ್ಳಿಯಿಂದ ಅಂದ್ರೆ ನಮ್ಮ ಆಲೂರು ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ಸರ್.
2: ಓಕೆ ಸರ್, ಕೇಳಿ
4: ಸರ್. ನಮ್ಮಲ್ಲಿ ನಾವು ಈಗ ಕಾಫಿ ಬಗ್ಗೆ ಮಾತಾಡ್ತಿದ್ದೀವಿ. ನೀವು 1 ಎಕರೆ ಕಾಫಿ ಇದೆ ನಮ್ಮಲ್ಲಿ, ಅದು ಮಣ್ಣು ಪರೀಕ್ಷೆ ಮಾಡಕ್ಕೆ ನಮ್ಮ ಹತ್ತಿರ ಸ್ಥಳ ಅಂದ್ರೆ ಇಲ್ಲಿ ಸಕಲೇಶ್ಪುರ ಇದೆ. ಅವ್ರು ಬಂದು ಮಣ್ಣಿನ ಪರೀಕ್ಷೆ ಇಲ್ಲಿ ಸ್ಥಳದಲ್ಲೇ ಮಾಡಲ್ವಾ ಸರ್? ನಾವು ಅಲ್ಲಿಗೆ ತಗೊಂಡೋಗ್ಬೇಕಾ ಏನು ಅಂತ ಮಾಹಿತಿ?
1: ಸರಿ ಸರಿ ಸರಿ, ತಾವು ಬಾಳುಪೇಟೆ ಅಂದ್ರೆ ನೀವು ಕಾಫಿ ಏರಿಯಾದವರೇ. ತಮಗೆ ಹತ್ರದಲ್ಲಿ ನಮ್ದು ಹಿರಿಯ ಸಂಪರ್ಕ ಅಧಿಕಾರಿಗಳಂತ ಸಕಲೇಶ್ಪುರದಲ್ಲಿ ಆಫೀಸ್ ಇದೆ, ಜೊತೆಗೆ ಮಡ್ಸಾಗರದಲ್ಲಿ ಆಫೀಸ್ ಇದೆ. ನಾವು ತಾವು ಸುಮಾರು ಜನ ಸೇರಿದ್ರೆ, ನಿಮ್ಮ ಗ್ರಾಮದಲ್ಲಿ ಒಂದು 20-25 ಜನ ನೀವು ಸೇರಿಸ್ತೀನಂದ್ರೆ ನಮ್ಮ ಹಿರಿಯ ಸಂಪರ್ಕ ಅಧಿಕಾರಿಗಳು ತಮ್ಮಲ್ಲೇ ಬಂದು ಕೂಡ ಸ್ಥಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆದು ಅದ್ರದ್ದು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, pH ಅಂತ ಹೇಳ್ತೀವಿ, ಅದ್ರದ್ದು ರಿಸಲ್ಟನ್ನು ಅಲ್ಲೇ ಕೊಟ್ಟು ತಮಗೇನು ಮಾಡ್ಬೇಕಂತ ಹೇಳ್ತಾರೆ. ಮಣ್ಣಲ್ಲಿರತಕ್ಕಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡಬೇಕಾಗತ್ತೆ. ಉಳಿದಂಥ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಲ್ಯಾಬೊರೇಟ್ರಿ ತಂದು ಪರೀಕ್ಷೆ ಮಾಡಿ ಉಳಿದ ರಿಸಲ್ಟ್ ಕೊಡ್ತಾರೆ. ಮಣ್ಣಿನ ರಸಸಾರ ಅಲ್ಲೇ ಸ್ಥಾನಿಕವಾಗಿ ತಿಳಿಸಿ ನಿಮ್ಗೇನು ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ಆದರೆ ನೀವು ಒಂದು ಮಾಡಬೇಕಾದದ್ದು ಅಂದರೆ ನೀವು ಜನ ಸೇರಿಸ್ಬೇಕು. ನೀವು ಜನ ಸೇರಿಸಿ ಮಣ್ಣು ತೊಗೊಂಬರ್ತೀವಿ ಅಂದರೆ ನಮ್ಮ ವಿಜ್ಞಾನಿಗಳು ನಿಮ್ಮ ಊರಿಗೆ ಬಂದು ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕಾಫಿ ಮಂಡಳಿಯಲ್ಲಿ ಇದೆ.
4: ಹೌದು ಸರ್. ಓಕೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ನಮ್ಮ ಇಲ್ಲಿ ಈ ನಮ್ಮ ಪುಟ್ಟ ಗ್ರಾಮ ಬರುತ್ತೆ, ಚಿನ್ನಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲ ಸರ್
2: ಕೇಳಿ
4: ಸರ್, ಪುಟ್ಟ ಗ್ರಾಮ ಇದೆ, ಅಲ್ಲಿ ನಾವು ಒಂದು 20 ಜನ ಮಣ್ಣಿನ ಪರೀಕ್ಷೆ ಮಾಡ್ತಿದ್ವಿ. ನಾವು ಬನ್ನಿ ಪ್ರಾಯೋಗಿಕವಾಗಿ ಸರ್ಕಾರದಿಂದ ನಮ್ಮ ಇದ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ರೆ ನಿಮ್ಗೆ ನಾವು ಮಡ್ಸಾಗರ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಸಕಲೇಶ್ಪುರ ಮಾಡ್ಬೇಕು?
1: ಮಡ್ಸಾಗರದಲ್ಲಿ ನಮ್ಮ ಹಿರಿಯ ಸಂಪರ್ಕ ಅಧಿಕಾರಿಗಳು ಡಾಕ್ಟರ್ ರಂಜಿತ್ ಕುಮಾರ್ ಅಂತ ಇದ್ದಾರೆ. ರಂಜಿತ್ ಕುಮಾರ್ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಮಾಡಿದ್ರೆ, ನೀವು ದೂರವಾಣಿ ಮುಖಾಂತರ ಆಗಬಹುದು ಅಥವಾ ನೀವು ಪತ್ರ ಬರೆದ್ರು ಕೂಡ ನಮ್ಮ ವಿಜ್ಞಾನಿಗಳ ಮುಖಾಂತರ ಅವರು ನಿಮ್ಗೆ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನೀವು ಮಡ್ಸಾಗರಕ್ಕೆ ಹೋಗಿ ಭೇಟಿ ಆದ್ರೆ ಸಾಕು, ಉಳಿದಿದ್ದ ವ್ಯವಸ್ಥೆ ನಾವೆಲ್ಲ ಮಾಡ್ತೀವಿ.
4: ಸರಿ ಸರ್, ಲಾಸ್ಟ್ ನಿಮ್ಮ ಮೊಬೈಲ್ ನ ಸಂಖ್ಯೆ ದಯವಿಟ್ಟು
2: ಕೊಡ್ತೇವೆ ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಕಾಫಿ ಕೃಷಿಯ ಪುನಶ್ಚೇತನ ಕಾರ್ಯಕ್ರಮ. ಹಲೋ
5: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರೇಳಿ
5: ಮಾತಾಡೋದು ಮಂಗಳೂರಿಂದ.
2: ಕೇಳಿ ನಮಸ್ಕಾರ
5: ಸರ್. ನಮ್ಮೊಬ್ರು ಫ್ರೆಂಡ್ ಅವ್ರದ್ದು ಮಡಿಕೇರಿಯಲ್ಲಿ ತೋಟ ಇದೆ ಕಾಫಿದು, ಬಟ್ ಅದರಲ್ಲಿ ಯಾವ ಟೈಪ್ ಇದು ಕೀಟನಾಶಕ ಯೂಸ್ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಬೇಕಿತ್ತು ಸರ್.
1: ಯಾವ ತಳಿ ಇದೆ ಮಡಿಕೇರಿಯಲ್ಲಿ, ಯಾವ ಭಾಗದಲ್ಲಿ ಇದೆ ತಮ್ಮ ಸ್ನೇಹಿತರ ತೋಟ?
5: ಮಡಿಕೇರಿಯಲ್ಲಿ ವಿರಾಜಪೇಟೆ ಹತ್ರ ಇದೆ.
1: ಓಕೆ, ಅಂದ್ರೆ ರೋಬಸ್ಟ ಕಾಫಿ ಇರುತ್ತೆ ಅಲ್ಲಿ ವಿರಾಜಪೇಟೆಯಲ್ಲಿ. ರೋಬಸ್ಟದಲ್ಲಿ ಒಂದು ಹೇಳಿಕ್ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ 99% ಪ್ರತಿಶತ ಬೆಳೆಗಾರರು ಯಾವುದೇ ಸಿಂಪರಣೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ.

0: ನೀವು ಅಲ್ಲಿ ಬರ್ತಕ್ಕಂಥದ್ದು ಒಂದು ಬೆರಿ ಬೋರರ್ ಬರುತ್ತೆ, ಅದಕ್ಕೆ ಪರಿಸರಾತ್ಮಕ ಪದ್ಧತಿಗಳು ತುಂಬಾ ಟ್ರಾಪ್ಸ್ ಅಂತಿದೆ ನಮ್ಮಲ್ಲಿ, ಬೆಲೆ ಆಕರ್ಷಕಗಳ ಟ್ರಾಪ್ಸ್ ಅನ್ನು ಹಾಕಿದ್ರೆ ಖಂಡಿತ ಕಂಟ್ರೋಲ್ ಆಗುತ್ತೆ. ಈ ಹೆಚ್ಚು ಮಳೆ ಆಗಿ ಕೊಳೆ ರೋಗ ಇದ್ರೆ ಅದಕ್ಕೆ ಮಳೆಗಾಲ ಪೂರ್ವದಲ್ಲಿ ಬೋಡೋ ಮಿಕ್ಸ್ಚರ್ ಅಂತ, ಬೋಡೋ ದ್ರಾವಣ 5% ಅಥವಾ ತುಂಬಾ ಮಳೆ ಉದುರ್ತ ನಿಮ್ದು ಕಾಯಿ ಉದುರ್ತಾ ಇದ್ರೆ 1% ಬೋಡೋ ದ್ರಾವಣ.
1: ಮಳೆಗಾಲದಲ್ಲಿ ಫಸಲು ಹಾಳಾಗಿ ಹೋಗಿತ್ತು ಒಂದು 20%. ಆದ್ರಿಂದ ಅವ್ರು ನನ್ಗೆ ಈ ಮಾತನ್ನ ಕೇಳಿದ್ರು ತಮ್ಮ ಹತ್ರ. ಇನ್ನೊಂದೇನಂದ್ರೆ ಸರ್, ಇದ್ರ ಬಗ್ಗೆ ನನ್ಗೆ ಡಿಟೇಲ್ ಆಗಿ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗುತ್ತಾ ಸರ್? ಯಾವ ತರ ಕೀಟನಾಶಕವನ್ನು ಸಿಂಪಡಿಸ್ಬೇಕು ಮತ್ತೆ ಎಷ್ಟು ಸಾರಿ, ಅದ್ರ ಪ್ರೊಸೀಜರ್ ಏನಂತ?
0: ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಮ್ಗೆ ಒಂದು ಸ್ಪಷ್ಟತೆ ಮಾಡ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ಯಾವುದೇ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕಾಯಿ ಉದುರ್ತಕ್ಕಂಥದ್ದು ರೋಗದಿಂದ, ರೋಗ ಮತ್ತು ನಾವು ಕೀಟಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಇಲ್ಲಿ ರೋಬಸ್ಟದಲ್ಲಿ ಕೀಟನಾಶಕದ ಅವಶ್ಯಕತೆ ಇಲ್ಲ. ಶಿಲೀಂದ್ರನಾಶಕ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪರಿಸರಾತ್ಮಕವಾದಂಥ ವ್ಯವಸ್ಥೆಗಳಿದ್ದಾವೆ. ಮುಖ್ಯವಾಗಿ ಮಳೆ ಕಾಲದ ಪೂರ್ವದಲ್ಲಿ ಅವರು ಬೋರ್ಡೋ ದ್ರಾವಣ ಹೊಡೆದ್ರೆ ಕಾಯಿ ಉದುರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲಪ್ಪ, ಬೋರ್ಡೋ ದ್ರಾವಣ ಹೊಡೆದಿಲ್ಲ, ಕಾಯಿ ಉದುರ್ತಾ ಇದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಕಾಯಿ ಉದುರ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಟ್ಯೂಬುಕೋನಾಜಾಲ್ ಅಂತೇಳಿ ಅಂತರ್ವ್ಯಾಪ್ತಿ ಶಿಲೀಂದ್ರನಾಶಕ ಇದೆ. ತಮಗೆ ಯಾವ ಶಿಲೀಂದ್ರನಾಶಕ ಟ್ಯೂಬುಕೋನಾಜಾಲ್ ಅಂತಿದೆ ಮಾರ್ಕೆಟ್ನಲ್ಲಿ, ಇದೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಅಂದರೆ ನಮ್ಮದು ಹಿರಿಯ ಸಂಪರ್ಕಾಧಿಕಾರಿಗಳ ಕಚೇರಿ ಗೋಣಿಕೊಪ್ಪಲ್ಲಿ ಬರುತ್ತೆ. ನಾವು ಪೊನ್ನಂಪೇಟೆಗೆ ಹೋಗ್ತೀವಲ್ಲ, ಗೋಣಿಕೊಪ್ಪದ ಅಲ್ಲಿ ಅದೇ ದಾರಿಯಲ್ಲಿ ನಮ್ಮದು ಆಫೀಸ್ ಇದೆ, ಶ್ರೀ ವಿರಾಜಪೇಟೆ ಆಫೀಸ್ ಇದೆ. ನಿಮ್ಮ ಬೆಳೆಗಾರರು ನೀವು ಅಲ್ಲಿ ಹೋದ್ರೆ ನಮ್ಮ ಸ್ನೇಹಿತರು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ.
1: ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ.
2: ನಮಸ್ಕಾರ. ತಮಗೂ ಕೂಡ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ತೆ ಸರ್.
2: ನಮಸ್ಕಾರ
3: ಸರ್, ನಮ್ದು ಹಾಸನ್ ಜಿಲ್ಲಾ ತಾಲೂಕ್ ಸರ್, ಬೆಳಗೋಡ ಅಂತ.
2: ಹಾ ಹೇಳಿ ಬೆಳಗೋಡ ಅವ್ರೆ,
0: ಹೇಳ್ರಿ ಪ್ರಶ್ನೆ ಕೇಳಿ.
3: ಕಾಫಿ ಸರ್, ಕಾಫಿ ಬಗ್ಗೆ ಎಷ್ಟು ದಿನ ಇದು ಮಾಡ್ಬೋದು ಸರ್? ಗಿಡಗಳು ಹಚ್ಚಿದ ಸರ್, ಎಷ್ಟು ದಿನಕ್ಕೆ ಬರ್ಬೋದು
0: ಅಲ್ಲಿ? ಯಾವಾಗ ನೀವು ಹಚ್ಚಿರಿ ಗಿಡ, ಯಾವಾಗ ನಾಟಿ ಮಾಡಿದ್ರಿ?
3: ನಾವು ಈಗ ಒಂದು 3-4 ಆಯ್ತು ಸರ್.
0: ಮೊದ್ಲೇ ಬೆಳೆ ಬರ್ಬೇಕಂದ್ರೆ 4 ಬೇಕ್ರಿ.
3: 4 ಸರ್?
0: ಹೌದ್ರಿ, 3ನೇ ಹೂ ಬರುತ್ತೆ, ಹೂವನ್ನ ಚೂಟಬೇಕಾಗತ್ತೆ. ಅದು ಗಿಡ ಇದು 1-2 ಬೆಳೆ ಅಲ್ಲ, ಬಹುವಾರ್ಷಿಕ ಬೆಳೆ. ಅದು ಸದೃಢವಾಗಿ ನೀವು ನಿರ್ಮಾಣ ಮಾಡ್ಬೇಕಂದ್ರೆ ಮೊದ್ಲೇ ಬಂದದ್ದು ಡಿಬಡ್ಡಿಂಗ್ ಮಾಡ್ಬೇಕಾಗತ್ತೆ. ಪೂರಾ ಗಿಡ ಚೆನ್ನಾಗಿ ಸದೃಷ್ಟ ಆದ ನಂತರ ಬೆಳೆ ತಗೊಳ್ಳೋದು ಉತ್ತಮ. 4ನೇ ಒಂದೇ ಬೆಳೆ ತಗೋಬಹುದು.
2: ಹೌದು ಹೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಹಲೋ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಡಾಕ್ಟರ್ ರುದ್ರಗೌಡ ಅವರೇ, ಈಗ ಕಾಫಿ ತೋಟಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ?
0: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಕಾಫಿಯಲ್ಲಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಾ ಇರ್ತೀವಿ, ಆದ್ದರಿಂದ ಮಣ್ಣಿನ ಸವಕಳಿಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ರೈತರು, ರೈತ ಬಾಂಧವರು ಅಥವಾ ಬೆಳೆಗಾವ ಬಾಂಧವರು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಿಂದ ಮೊದಲೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಬಾಹ್ಯಾಕಾಶ ಆಧಾರಿತ ನಾಟಿ ಪದ್ಧತಿ ಅಂತ ಕಂಟೂರ್ ಪ್ಲಾಂಟಿಂಗ್ ಅಲಾಂಗ್ ವಿತ್ ಕಂಟೂರ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ತೊಟ್ಟಿಲು ಗುಂಡಿಗಳನ್ನು ಕಾಫಿ ಬೆಳೆಗಾರರಿಗೆ ಪ್ರಚಲಿತ ಗೊತ್ತಿರತಕ್ಕಂಥ ಪದ್ಧತಿ ಅಂದರೆ ಕ್ರಿಡಲ್ ಪಿಟ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು. ಕವರ್ ಕ್ರಾಪ್ ಅಥವಾ ಮುಚ್ಚಗತೆ ಕವರ್ ಡಿಗ್ಗಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದು. ಸೂಕ್ತ ಒಳಚರಂಡಿ ಕಾಲುವೆಗಳನ್ನು ಮಾಡೋದ್ರ ಮುಖಾಂತರ, ಕೃಷಿ ಹೊಂಡಗಳನ್ನು ಮಾಡೋದ್ರ ಮುಖಾಂತರ ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್ ಅಂತ ಹೇಳಿ
2: ನೀರಿನ ಸಂರಕ್ಷಣೆ
0: ಮಾಡಬಹುದು.
2: ಒಂದು ಕರೆ ನಾನು ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ.
2: ಹಾ ಹೇಳಿ.
4: ನಮಸ್ತೆ ಸರ್, ನಂಜುಗಡೆಯಿಂದ ಮಹೇಶ್ ಅಂತ ಮಾತಾಡ್ತಾರೆ.
2: ಕೇಳಿ ಮಹೇಶ್ ಅವ್ರ ಪ್ರಶ್ನೆನ.
4: ಸರ್ 2 ಪ್ರಶ್ನೆ ಇದೆ.
2: ಕೇಳಿ.
4: ಮೊದಲನೇದು, ಈ ಕಾಫಿ ಬೆಳೆಗೆ ಸೂಕ್ತವಾದ ಜಿಲ್ಲೆಗಳು

0: ಮಾಡಬಹುದು.
1: ಒಂದು ಕರೆ ನಾನು ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
2: ಹಲೋ.
1: ಹಾ ಹೇಳಿ.
2: ನಮಸ್ತೆ ಸರ್, ನಂಜುಗಡೆಯಿಂದ ಮಹೇಶ್ ಅಂತ ಮಾತಾಡ್ತಾ.
1: ಕೇಳಿ ಮಹೇಶ್ ಅವ್ರ ಪ್ರಶ್ನೆನ.
2: ಹಾ ಸರ್, ಎರಡು ಪ್ರಶ್ನೆ ಇದೆ.
1: ಕೇಳಿ.
2: ಹಾ, ಮೊದಲನೇದು, ಈ ಕಾಫಿ ಬೆಳೆಗೆ ಸೂಕ್ತವಾದ ಜಿಲ್ಲೆಗಳು ಯಾವುವು ಅಂತ ಸರ್.
0: ಒಳ್ಳೆ ಪ್ರಶ್ನೆ.
1: ಇನ್ನೊಂದು
2: ಸರ್, ಕಾಫಿ ಬೆಳೆಗಾರರಿಗೆ ಸರ್ಕಾರ ಮತ್ತು ನಿಮ್ಮ ಕಾಫಿ ಬೋರ್ಡಿಂದ ಕಾಫಿ ಬೆಳೆಗಾರರ ಕ್ಷೇಮಾಭಿವೃದ್ಧಿಗೆ ಏನೇನು ಅನುಕೂಲತೆಗಳು ಸಿಗ್ಬೋದು ಅಂತ.
1: ಓಕೆ, ಎರಡಕ್ಕೂ ಉತ್ತರ ಕೊಡ್ತಾರೆ.
0: ಖಂಡಿತ ಮಹೇಶ್ ಅವರೇ, ಮೊದಲೇದಾಗಿ ತಮಗೆ ಗೊತ್ತಿರುವ ಹಾಗೆ ಕಾಫಿಯನ್ನ ಸೂಕ್ತ ವಾತಾವರಣ ಒಂದು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳಿಬೇಕಾಗತ್ತೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನೋಡೋದಾದ್ರೆ ಮಡಿಕೇರಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳಿತೀವಿ. ಚಿಕ್ಕಮಗಳೂರಿನಲ್ಲಿ, ಚಿಕ್ಕಮಗಳೂರು, ಮೂಡಿಗೆರೆ, ಎನ್ ಆರ್ ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಹೆಚ್ಚು ಕಾಫಿ ಇದೆ. ಮತ್ತು ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರದಲ್ಲಿ ನಾವು ಕಾಫಿಯನ್ನು ಬೆಳಿಬಹುದು.
2: ಮೈಸೂರು ಚಾಮರಾಜನಗರ ಭಾಗಕ್ಕಿಲ್ವಾ ಸರ್?
0: ಮೈಸೂರು ಚಾಮರಾಜನಗರ ಬಿಹಾರ್ ಹಿಲ್ಸ್ನಲ್ಲಿ ಕಾಡಿನಲ್ಲಿ, ನಮ್ದು ಟುವರ್ಡ್ಸ್ ಬಂಡೀಪುರ ಫಾರೆಸ್ಟ್ ಏರಿಯಾ ಕಡೆ ಬಾರ್ಡರ್ ಇದೆಯಲ್ಲ, ಅಲ್ಲಿ ಬರುತ್ತೆ. ತುಂಬ ಪ್ಲೇನ್ ಇದ್ರೆ ಬರಲ್ಲ. ಪ್ಲೇನ್ ಏರಿಯಾದಲ್ಲಿ ನೆರಳಿರಲಿಲ್ಲ ಅಂದ್ರೆ ಬೆಳೆಯೋದು ಬೇಡ. ತಮ್ದು ಎರಡನೇ ಪ್ರಶ್ನೆ, ಕಾಫಿ ಮಂಡಳಿಯಿಂದ ಏನೆಲ್ಲ ಸೌಲಭ್ಯಗಳಿದೆ ಅಂತೇಳಿ. ಇದು ಬೇರೆ ಕಾಫಿ ಈ ಬೋರ್ಡ್ ಏನು ಮಾಡುತ್ತಪ್ಪ ಅಂದ್ರೆ, ಕೃಷಿ ಇಲಾಖೆಗೆ ಇಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಕಾಫಿ ಮಂಡಳಿಯಿಂದ ಕಾಫಿ ಬೆಳೆಯಿಂದ ಹಿಡಿದು ರಫ್ತು ಆಗುವವರೆಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಬೆಳೆಗಾರರಿಗೆ ಸೌಲಭ್ಯಗಳಿದೆ. ಒಂದು ಸಂಶೋಧನಾ ಸಂಸ್ಥೆಯಿಂದ ತಾಂತ್ರಿಕಗಳ ಮಾಹಿತಿ ಸಿಗುತ್ತೆ, ಮತ್ತು ಸಹಾಯಧನ ಬೇರೆ ಬೇರೆ ಹಂತ, ಮರು ನಾಟಿ ಮಾಡೋದ್ರಾಗಿರ್ಬೋದು, ನೀರಿನ ಸಂರಕ್ಷಣೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾಗತಕ್ಕಂಥ ಯಾಂತ್ರೀಕರಣದ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೀವು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಮಾರುಕಟ್ಟೆಗೆ ನೀವು ಎಫ್ ಇ ಒ ಮಾಡಿಕೊಂಡು ಮಾರುಕಟ್ಟೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಸಹಾಯಧನ ಇದೆ. ನಿಮಗೆ ತರಬೇತಿ ಕಾರ್ಯಕ್ರಮಗಳು, ನೀವೇ ಬೆಳೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಸೌಲಭ್ಯ. ಪ್ರತಿಯೊಂದು ಹಂತದಲ್ಲಿ ಬೆಳೆ ಬೆಳೆದ್ರ ಜೊತೆಗೆ ಅದರ ಮೌಲ್ಯ ಹೆಚ್ಚು ಮಾಡಿ ವಿದೇಶಕ್ಕೆ ರಫ್ತು ಮಾಡೋದು, ಅಥವಾ ನೀವು ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ತುಂಬ ಕಾರ್ಯಕ್ರಮಗಳಿದೆ. ಎಲ್ಲ ಹಂತದಲ್ಲಿ ಕೂಡ ಕಾಫಿ ಮಂಡಳಿಯಿಂದ ಬೆಳೆಗಾರರಿಗೆ ಸಹಾಯಧನ ವ್ಯವಸ್ಥೆ ಇದೆ.
2: ಇಷ್ಟೆಲ್ಲ ಉತ್ತೇಜನ ಇದೆ ಅಂತ ಇವತ್ತೇ ಸರ್ ಗೊತ್ತಾಯ್ತು, ತುಂಬ ಟಂಗ್.
1: ಧನ್ಯವಾದ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ. ಹಾ ಹೆಸರಳಿ, ಎಲ್ಲಿಂದ? ಆಗಲೇ ನಾವು ಕೇಳ್ತಾ ಇದ್ವಿ, ಕಾಫಿ ಬೆಳೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ್ಯಾವ ಕ್ರಮ ಕೈಗೊಳ್ಳಬಹುದು ಅಂತ ಇನ್ನೂ ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಮೇಲೆ.
0: ಖಂಡಿತವಾಗಿ ಇದು ಮುಖ್ಯವಾದಂಥ ಪ್ರಶ್ನೆ. ಮಣ್ಣಿನ ನಾವು ಕಂಟಿನ್ಯೂಸ್ ಸಾಯಿಲ್ ಮಾಯಿಶ್ಚರ್ ಎನ್ಶೂರಿಂಗ್ ದಿ ಅವೈಲೇಬಿಲಿಟಿ ಅಂತ ಹೇಳೋದಕ್ಕೆ, ಮಣ್ಣಿಗೆ ಗಿಡಕ್ಕೆ ಯಾವಾಗ ನಾವು ತೇವಾಂಶ ಬೇಕು, ಆ ಒಂದು ತೇವಾಂಶ ಹಿಡಿದುಕೊಂಡ ಪದ್ಧತಿಗಳು ಅಂದರೆ, ಕಾಫಿ ತೋಟಗಳಲ್ಲಿ ತುಂಬ ತ್ಯಾಜ್ಯಗಳು ಬಂದಿರುತ್ತೆ, ಅಲ್ಲೇ ನಾವು ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡೋ ಹಾಗೆ ಅಂದರೆ, ಅಲ್ಲೇ ಅದೊಂದು ಚೆನ್ನಾಗಿ ಕಳೆತು ಮಣ್ಣಿನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾದರೆ ಮಣ್ಣಿನ ನೀರು ಇಡತಕ್ಕಂಥ ಪದ್ಧತಿ ಕೂಡ ಹೆಚ್ಚಾಗುತ್ತೆ. ತೊಟ್ಟಿಲು ಗುಂಡಿ ಇರ್ಬೋದು, ಕವರ್ ಕ್ರಾಪ್ಸ್ ಆಗಿರ್ಬೋದು, ಮತ್ತು ಹೆಚ್ಚು ಮಳೆಗಾಲದಲ್ಲಿ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತಿರುತ್ತೆ, ಅದನ್ನು ಒಂದು ಕಡೆ ಸಂಗ್ರಹಿಸಿಟ್ಟು ಬೇಸಿಗೆ ಕಾಲದಲ್ಲಿ ಹೂ ಮತ್ತು ಹಿಮ್ಮಳೆಗೆ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಅತಿ ಮುಖ್ಯ.
1: ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ನಾವು ಹಾವೇರಿ ಸರ್.
1: ಹಾ, ಹಾವೇರಿಯಿಂದ. ಹಾ, ಕೇಳಿ ಪ್ರಶ್ನೆ.
3: ನಮ್ಮ ಇಲ್ಲಿ ಮರಡಿ ಪ್ರದೇಶ ಐತಲ್ಲ, ಅಲ್ಲಿ ಕಾಫಿ ಬೆಳಿಬಹುದ್ರಿ ಅಂತ.
0: ಬೇಡ್ರಿ, ಹಾವೇರಿ ಕಡೆ ಪ್ರಯತ್ನ ಮಾಡೋದು ಬೇಡ, ಅಲ್ಲಿ ಸರಿ ಬರಲ್ಲ. ಗಿಡ ಬರುತ್ತ್ರಿ, ಗಿಡ ಬಂದು ಅದು ಹೂ ಆಗ್ಬೇಕು, ಹೂ ಆಗಿ ಕಾಯಿ ಕಟ್ಬೇಕಂದ್ರೆ ಅಷ್ಟು ಚೆನ್ನಾಗಾಗಲ್ಲ, ಕಾಫಿ ಕ್ವಾಲಿಟಿ ಇರಲ್ಲ. ಮಳೆಗಾಲದ ಈ ಚಿಕ್ಕಮಗಳೂರು, ಮಡಿಕೇರಿ ಕಡೆ ಬಂದಂಗೆ ಕಾಫಿ ಬರಲ್ಲ. ಪ್ರಯತ್ನ ಮಾಡೋದು ಬೇಡ ಅನ್ಸುತ್ತೆ. ಬೇಡ್ರಿ,
1: ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ಬೆಳೆ ಕೈ ಸಿಗೋದಿಲ್ಲ ಅಂತ, ಗಿಡ ಬೆಳೀತದೆ ಅಂತ ಹೇಳ್ತಾರೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳ್ಳಿ, ಎಲ್ಲಿಂದ? ಹಲೋ, ಡಾಕ್ಟರ್ ರುದ್ರೇಗೌಡ ಅವರೇ, ಆವಾಗ ನಾವು ಕೇಳಿದ್ವಿ ಪುನಶ್ಚೇತನ ಕೃಷಿಯಿಂದ ದೊರೆಯುವ ಆರ್ಥಿಕ ಪ್ರಯೋಜನಗಳೇನು?
0: ಮುಖ್ಯವಾಗಿ ಇದು ಒಂದು ಕೂಡ ಉತ್ತಮ ಪ್ರಶ್ನೆ ಅಂತಲೇ ಹೇಳ್ಬೋದು. ಪುನಶ್ಚೇತನ ಕೃಷಿಯಿಂದ ತುಂಬ ಆರ್ಥಿಕ ಪ್ರಯೋಜನಗಳನ್ನು ನಾವು ರೈತರು ಪಡಿಬೋದು. ಪುನಶ್ಚೇತನ ಕಾಫಿ ರೈತರಿಗೆ ಕೆಲವೊಂದಿಷ್ಟು ಉದಾಹರಣೆಗೆ ಹೇಳೋದಾದ್ರೆ, ಹೆಚ್ಚು ಸ್ಥಿರವಾದ ಉತ್ಪಾದನೆ, ಸಸ್ಟೈನೇಬಲ್ ಲೀಡ್ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಇಲ್ಲಿ ನಾವು ಡೈವರ್ಸಿಫಿಕೇಶನ್ ಇರೋದ್ರಿಂದ, ಜೀವ ವೈವಿಧ್ಯತೆ ಇರೋದ್ರಿಂದ ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಆದಾಯನ ಪಡಿಬೋದು. ಮತ್ತು ಮುಖ್ಯವಾಗಿ ಹೊರಗಿನಿಂದ ಬರ್ತಕ್ಕಂಥ ಇನ್ಪುಟ್, ಎಕ್ಸ್ಟರ್ನಲ್ ಇನ್ಪುಟ್ ಅಂತ ಏನಿರ್ತೀವಿ, ಅಥವಾ ಹೊರಗಿನಿಂದ ಬರ್ತಕ್ಕಂಥ ಒಳ ಸುರಿಗಳನ್ನು ನಾವು ಕೂಡ ಕಡಿಮೆ ಮಾಡಬಹುದು. ಸ್ಥಾನಿಕ

0: ಗ್ರೂಪ್ಗೆ ಸೇರ್ತಕ್ಕಂಥ ಕೃಷಿ ಸಂಪನ್ಮೂಲಗಳನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡ್ಕೋಬಹುದು. ಅತಿ ಮುಖ್ಯವಾಗಿ ಹವಾಮಾನ ಸಂಬಂಧಿತ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ, ಕ್ಲೈಮೇಟ್ ರಿಸಿಲಿಯನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬಹುದು. ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಪುನರುತ್ಪಾದಕವನ್ನು ಕಾಪಾಡ್ಕೋಬಹುದು.
1: ಹೆಸರು ಹೇಳಿ ಸರ್, ಎಲ್ಲಿಂದ?
2: ನಮಸ್ತೆ,
1: ನಮಸ್ಕಾರ
2: ಸರ್. ನಾ ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕು ಮೂಲಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ.
1: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
2: ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ನಾವು ಕೂಡ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಾಫಿಯನ್ನ ಬೆಳೆಯಬಹುದು ಅಂತೇಳಿ ಒಂದು ಪ್ರಶ್ನೆ ಇರುತ್ತೆ ಸರ್.
1: ಕೇಳ್ತಾ ಉತ್ತರ ಕೊಡ್ತಾರೆ ಡಾಕ್ಟರ್ ರುದ್ರಗೌಡ ಅವರು ಇದ್ದಾರೆ.
0: ಶಿವಲಿಂಗಯ್ಯನವರು ಬೇಡ, ನಿಮ್ಗೆ ಕಬ್ಬ ಸೂಕ್ತ, ಕಬ್ಬು ಬೆಳೀರಿ, ಕಾಫಿ ಬೇಡ್ರಿ. ಕಾಫಿ ಯಾಕಂದ್ರಿ, ಇದಕ್ಕೆ ಮುಖ್ಯವಾಗಿ ನೆರಳು ಬೇಕು. ಬೇಸಿಗೆ ಇದು ವಾರ್ಷಿಕ 32 ತಾಪಮಾನ ಇರಬೇಕು, ತೆಂಪರೇ ಉಷ್ಣಾಂಶ ಅಂತ ಹೇಳ್ತೀವಲ್ರಿ, 32 ಡಿಗ್ರಿ ಸಿಂತ ಹೆಚ್ಚಿಗೆ ಹೋತಂದ್ರೆ ಗಿಡ ಹೂವಾಗಿ ಪರಾಗಸ್ಪರ್ಶ ಹೊಂದಿ ಕಾಯಿ ಕಟ್ಟುವುದಾಗ್ಲಿ ಅದ್ರ ಬರ್ತಕ್ಕಂಥ ಗುಣಮಟ್ಟ ಬರಲ್ರಿ. ನಮ್ಮ ಭಾಗದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚು ಬಿಸಿ ಉಷ್ಣಾಂಶ ಟೆಂಪರೇಚರ್ ಹೆಚ್ಚಿಗಿರುತ್ತೆ. ಆದ್ರಿಂದ ಗಿಡ ಬೆಳೆಸ್ಬೋದು, ನೀರು ಹಾಕಿದ್ರೆ ನೀವು ಗಿಡ ಬರುತ್ತೆ, ಗಿಡ ಬಂದು ಹೂ ಕಟ್ಟಿ ಕಾಯಾಗಿ ಉತ್ತಮವಾದಂಥ ಕಾಫಿ ಬರಲ್ಲ. ಆದ್ರಿಂದ ಆ ಪ್ರದೇಶಕ್ಕೆ ಬೇಡ.
1: ಆಯ್ತು, ಧನ್ಯವಾದಗಳು ಹಿರೇಮಠ ಅವರೇ. ಮುಂದಿನ ಕರೆ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ,
1: ಕೇಳಿ
3: ಸರ್. ನಾವು ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್.
1: ಕೇಳಿ ಚಂದ್ರು ಅವ್ರ ಪ್ರಶ್ನೆ.
3: ಈ ಕಾಫಿ ನಮ್ಮ ಮಂಡ್ಯದಲ್ಲಿ ಬೆಳಿಬೋದ ಸರ್? ಅದು ಕಾಫಿ ಗಿಡ ಎಷ್ಟು ವರ್ಷ ಗಂಟ ಗಿಡ ಇರ್ತದೆ ಸರ್?
0: ಸರಿ, ತಮ್ಮ ಪ್ರಶ್ನೆ ಉತ್ತಮವಾಗಿದೆ. ಕಾಫಿ ಹೇಳಿದಾಗೆ ಇದು ಬಹುವಾರ್ಷಿಕ ಬೆಳೆ. ಎರಡು ತರ ಜಾತಿ ಕಾಫಿ ಬೆಳಿತೀವಿ ನಾವು ಕರ್ನಾಟಕದಲ್ಲಿ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಅಂತೇಳಿ. ಅರೇಬಿಕಾ ಒಂದು ವರ್ಷ ನಾಟಿ ಮಾಡಿದ್ರೆ 40 ವರ್ಷ ತನೂ ಸಾಮಾನ್ಯವಾಗಿ ಬೆಳೆ ತಗೋಬೋದು. ಇನ್ನೊಂದು ರೋಬಸ್ಟಾ ಒಂದು ಸಲ ನಾಟಿ ಮಾಡಿದ್ರೆ 100 ವರ್ಷ ತನಕ ಬರ್ತಕ್ಕಂಥ ತೋಟಗಳಿದಾವೆ. ಸಾಮಾನ್ಯವಾಗಿ ಒಂದು 60-70 ವರ್ಷ ಬರುತ್ತೆ. ಎರಡನೇದು ನಿಮ್ಮ ಪ್ರಶ್ನೆ, ಮಂಡ್ಯದಲ್ಲಿ ಬೆಳಿಬೋದಾ ಹೇಗೆ ಅಂತೇಳಿ. ಮಂಡ್ಯದಲ್ಲಿ ಅಷ್ಟು ಸೂಕ್ತ ಅಲ್ಲ ಕಾಫಿ ಬೆಳೆಯಕ್ಕೆ.
1: ಆಗಲೇ ಸಂಶೋಧನೆ ಆಗಿದೆ.
0: ಮರಗಳ ನೆರಳಿದ್ರೆ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡಬಹುದು, ಪ್ರಯೋಗ ಮಾಡಬಹುದು. ಈ ಒಂದು ನೆನಪಿಟ್ಟುಕೊಳ್ಳಿ, ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬರುತ್ತೆ. ಹೂ ಬಂದು ಮತ್ತು ನವೆಂಬರ್ ಡಿಸೆಂಬರ್, ಅರೇಬಿಕಾ ಆದ್ರೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಕೊಯ್ಲಿಗೆ ಬರುತ್ತೆ. ರೋಬಸ್ಟ್ ಆದ್ರೆ ಜನವರಿ ಫೆಬ್ರವರಿನಲ್ಲಿ ಕೊಯ್ಲಿಗೆ ಬರುತ್ತೆ. ನಿಮ್ಮಲ್ಲಿ ಹಸಿರು ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ನಿತ್ಯ ಹಸಿರು ಇರತಕ್ಕಂಥ ಮರಗಳಿರಬೇಕು. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಿಮ್ಮ ಭಾಗದಲ್ಲಿ ಡಿಸಿಡಿಯಸ್ ಫಾರೆಸ್ಟ್ ಟ್ರೀಸ್ ಅಂತೀವಿ, ಅಂದ್ರೆ ನೀವು ಚಳಿಗಾಲಕ್ಕೆ ಎಲ್ಲ ಎಲೆ ಉದುರಿ ಹೋಗ್ತಿರ್ತಾವ, ಅಂಥ ಮರಗಳಿದ್ರೆ ಉಪಯೋಗ ಆಗಲ್ರಿ. ಇದು ಕಂಪ್ಲೀಟ್ ಎವರ್ ಗ್ರೀನ್ ಟ್ರೀಸ್ ಇದ್ರೆ ಪ್ರಯತ್ನ ಪಡಬಹುದು. ಮತ್ತು ನೀರಿನ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಅಂದ್ರೆ ಸಣ್ಣ ಮಟ್ಟಿಗೆ ಯಾಕಂದ್ರೆ ನೀವು ಹತ್ರ ಇದ್ದೀರಿ ಮಂಡ್ಯ ಅಂದ್ರೆ ಕಾಫಿ ಪ್ರದೇಶಕ್ಕೆ ಹತ್ರ ಇದ್ರೆ ಸಣ್ಣ ಪ್ರಯತ್ನ ಮಾಡಬಹುದು. ಆದ್ರೆ ಸೂಕ್ತ ನಮ್ಮ ಒಂದು ಸಂಶೋಧನೆ ಪ್ರಕಾರ ಸೂಕ್ತ ಪ್ರದೇಶ ಅಲ್ಲ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ. ಮತ್ತೆ ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಹೆಸರು ಹೇಳಿ, ಎಲ್ಲಿಂದ?
4: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ
1: ಮಾತಾಡ್ತಿದ್ದೇನೆ.
4: ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಸರ್, ರಾಧೆ ರಾಧೆ, ಏಕಾದಶಿಯ ಶುಭಾಶಯಗಳು. ಇದು ಸರ್ ಈಗ ನಮ್ಮ ಈ ಕೇಳ್ತಾ ಇದೆಯಾ ಸರ್?
1: ಕೇಳಿ ಪ್ರಶ್ನೆ ಕೇಳಿ.
4: ಈಗ ಈ ಹೆಸರುಘಟ್ಟದಲ್ಲಿ ಫಾರ್ಮ್ ಅಲ್ಲಿ ನಾವು ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಸರ್, ಸುಮಾರು ಬೇರೆ ಬೇರೆ ಔಷಧಿ ತುಳಸಿ ಇತ್ಯಾದಿ. ಅವುಗಳಿಗೆ ಈ ಪಕ್ಕದ ತೋಟದಲ್ಲಿ ಕೆಲವರು ಈ ಕಾಫಿ ಬೆಳೆಯುವುದರಿಂದಾಗಿ ನಾವು ಬೇರೆ ಕಡೆನೂ ನೋಡಿದ್ವಿ, ಆ ಕಾಯಿಲೆ ಅದರಲ್ಲಿರುವ ಕಾಯಿಲೆ ಇದಕ್ಕೂ ಬರುತ್ತೆ. ಅದಕ್ಕೆ ನಮ್ಮ ಗಿಡಗಳಿಗೂ ಪುನಶ್ಚೇತನ ಕ್ರಮ ಅದೇ ಕ್ರಮ ಅಳವಡಿಸಬೇಕು. ಏನ್ ಮಾಡುದ ಮತ್ತೆ ಇನ್ನೊಂದೇನಂದ್ರೆ, ಈಗ ITT ಫಾರ್ಮ್ ಎಲ್ಲ ಇದೆ ಅಲ್ಲಿ ಪಕ್ಕದ ಇದರಲ್ಲಿ ನೋಡುವಾಗ ಕಾಫಿ ಬೆಳೆಯುವವರು ಆಲ್ಟರ್ನೇಟಿವ್ ಉಪಯೋಗ ಮಾಡ್ತಾರೆ ಕಾಫಿಯಿಂದ, ಅದು ಅತಿ ಸೇವನೆಯಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಏನಾದ್ರು ನಮ್ಮಲ್ಲಿ ಏನಾದ್ರು ರಿಸರ್ಚ್ ಆಗಿದೆಯಾ ಅಂತ, ವೇಟಿಂಗ್ ಯೂಸ್ ಆಗುತ್ತಾ, ಅದಕ್ಕೆ ಏನು ಕ್ರಮ ಅಂತ.
0: ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಮೊದಲೇದಾಗಿ ನಾನು ಹೆಚ್ಚು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಿಮ್ದು ಔಷಧಿ ಸಸ್ಯಗಳ ಕಾಫಿಯಿಂದ ಏನು ಬಂದಿದೆ ಅಂತ. ಯಾವುದು ಡಿಸೀಸ್ ಆಗಲಿ ರೋಗ ಆಗಲಿ ಕೀಟ ಆಗಲಿ ಕಾಫಿಯಿಂದ ಬೇರೆ ಬೆಳೆಗೆ ಬರಲ್ಲ ಮೊದಲೇದಾಗಿ. ಎರಡನೇ ಪ್ರಶ್ನೆ, ತಾವು ಅತಿ ಸೇವನೆ ಅಂತ ಹೇಳ್ತಿರಲ್ಲ, ಅತಿ ಸೇವನೆಯಿಂದ ಯಾವುದಾದ್ರೂ ಇದಿರುತ್ತೆ. ಕಾಫಿ 2-3 ಕಪ್ಪು ನಮ್ಮದರಲ್ಲಿ ನಿಯಮಿತವಾಗಿ ಪ್ರತಿ ದಿವಸ 2-3 ಕಪ್ಪು ಕುಡಿಯೋದ್ರಿಂದ ತುಂಬ ತುಂಬ ಆರೋಗ್ಯಕರವಾದಂಥ ಬೆನಿಫಿಟ್ಸ್ ಇದೆ ಕಾಫಿ. ನಮ್ಮ ದೇಶದಲ್ಲಿ ನಾವು ಕಡಿಮೆ ಕುಡಿತೀವಿ, ಈ ಚಳಿ

0: ಕಾಲದಲ್ಲಿ ಹೆಚ್ಚಿರ್ತಕ್ಕಂಥ ಪ್ರದೇಶದಲ್ಲಿ ಸರಾಸರಿ ಒಬ್ಬ ಮನುಷ್ಯ 4-5 kg ಕಾಫಿ ಪುಡಿಯನ್ನು ಸೇವನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ 100 gramಕ್ಕಿಂತ ಕಡಿಮೆ ಇದೆ. ಅವ್ರು ಹೆಚ್ಚಿಗೆ ಯಾಕೆ ಕುಡಿತಾರೆ ಅಂದರೆ ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಹೆಚ್ಚಿದೆ. ಆದ್ದರಿಂದ ಕುಡಿತಾರೆ. ಕಾಫಿಯಿಂದ ಆರೋಗ್ಯಕ್ಕೆ ತುಂಬ ಲಾಭ ಇದೆ, ಅದರಿಂದ ನಷ್ಟೇನಿಲ್ಲ. ಆದರೆ ತಾವು ಹೇಳಿದಾಗೆ ಅತಿ ಸೇವನೆ ಆದರೆ ಯಾವುದಾದ್ರೂ ಕೂಡ ದುಷ್ಪರಿಣಾಮ ಬೀರುತ್ತೆ. ಅತಿ ಸೇವನೆ ಬೇಡ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷ್ಣನಗರ್, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರಳ್ಳಿ ಸರ್, ಎಲ್ಲಿಂದ? ಡಾಕ್ಟರ್ ರುದ್ರೇಗೌಡ ಅವರೇ, ಈಗ ನಮ್ಮ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲ ಕಡೆ ನಾವು ಆರ್ಗ್ಯಾನಿಕ್ ಕೃಷಿ ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಿದ್ದೇವಲ್ಲ, ಈ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆ ಬೇಸಾಯದಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಹೆಂಗೆ ಮಾಡಬೇಕು?
0: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿಗೆ ಕೇಂದ್ರ ಬಂದು ಅಂತ ನಾವು ಹೇಳ್ಬೋದು. ಕಾಫಿ ತೋಟಗಳಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವೊಂದಿಷ್ಟು ಅಂಶಗಳನ್ನು ಪದ್ಧತಿಗಳನ್ನು ಅಳಿಸೋದ್ರ ಮುಖಾಂತರ ಮಾಡ್ಬೋದು. ಮೊದಲನೇದಾಗಿ ದರಗಲೆ ಹೊದಿಕೆ, ಅಥವಾ ನಾವು ಇಂಗ್ಲೀಷ್ನಾಗ ಮಲ್ಚಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದಾಗಿರ್ಬೋದು. ಬೆಳೆ ಹಾಗೂ ಸಸ್ಯ ಅವಶೇಷಗಳ ಮರುಬಳಕೆ, ಅಂದರೆ ಅಲ್ಲಿ ಏನು ಬಿದ್ದಂಥ ರೆಸಿಡ್ಯೂ ರೀಸೈಕ್ಲಿಂಗ್, ಎಫೆಕ್ಟಿವ್ ರೀಸೈಕಲ್ ಮಾಡೋದ್ರಾಗಿರ್ಬೋದು. ಸಾವಯವ ಗೊಬ್ಬರಗಳ ತಯಾರಿಕೆ, ಅಂದರೆ ಸಾಮಾನ್ಯವಾಗಿ ಹೇಳೋದ್ರೆ ಕಾಂಪೋಸ್ಟ್ ತಯಾರಿಕೆ, ಎರೆಹುಳು ಗೊಬ್ಬರಗಳ ತಯಾರಿಕೆ, ಎಲೆಗಳ ಕಸ, ಕಾಫಿ ಸಿಪ್ಪೆ, ರಂಬೆ, ಕೊಂಬೆಗಳನ್ನು ಕತ್ತರಿಸಿದ ಅವಶೇಷಗಳನ್ನು ಮರುಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೋದು ಆಗಿದೆ. ಜೊತೆಗೆ ಇದ್ರ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಹೆಚ್ಚಾಗುತ್ತೆ, ಪೌಷ್ಟಿಕಾಂಶಗಳ ಮರುಬಳಕೆ ಆದಂಗಾಗುತ್ತೆ. ಇದನ್ನೆಲ್ಲ ಮಾಡಿಸ್ಬೋದು, ಅನುಸರಿಸ್ಬೋದು.
1: ಓಕೆ, ತುಂಬ ಸಂತೋಷ ಡಾಕ್ಟರ್ ರುದ್ರೇಗೌಡ ಅವರೇ. ಈಗ ತಮ್ಮ ಸಂಪರ್ಕ ಸಂಖ್ಯೆನ ಕೆಲವು ರೈತರು ಕೇಳ್ತಾ ಇದ್ದಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತವಾಗ್ಲೂ ಬೆಳಗಾರ ಬಾಂಧವರು ಹೆಚ್ಚಿನ ಪ್ರಶ್ನೆಗಳಿದ್ದರೆ ನನ್ನ ದೂರವಾಣಿಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9538304543. ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಸಂಖ್ಯೆ 9538304543.
1: ತುಂಬ ಸಂತೋಷ ಡಾಕ್ಟರ್ ರುದ್ರೇಗೌಡ. ಪ್ರಸ್ತುತ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲ ರೈತ ಬಾಂಧವರಿಗೂ ಮತ್ತು ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ, ಡಾಕ್ಟರ್ ರುದ್ರೇಗೌಡ ಅವರಿಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದ ಆಗುವ ಬೆಳೆ ನಷ್ಟಕ್ಕೆ
3: ಆಕಾಶವಾಣಿ ವಿಜಯಪುರ ಕೇಂದ್ರ.
4: ಆಕಾಶವಾಣಿ ವಿಜಯಪುರ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿ

0: ಬಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
0: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksu.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ.
9: ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ.
10: ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ
11: ಮೇರಿ ಪಾಲಿಸಿ ಮೇರೆ ಹಾತ್.
8: ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ
12: ಮಾಜಿ ಪಾಲಿಸಿ ಮಾಜಾ ಹತ್ತಿ.
8: ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ
13: ಮಾರಿ ಪಾಲಿಸಿ ಮಾರೆ ಹಾತ್.
8: ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ
14: ಎನ್ ಪಾಲಿಸಿ ಎನ್ ಕೈಯಲ್ಲಿ,
8: ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಹೇ ಕಾವ್ಯ ಡಿಗ್ರಿ ಮುಗಿತು ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ
5: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ ಅಲ್ಲೇ ಸೇರ್ತೀನಿ
4: ಹೌದಾ ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು
5: ಹೌದು ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು ನೀನು ಇವತ್ತೇ ಅಪ್ಲಿಕೇಶನ್ ಹಾಕು
6: ಹೌದು ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ
5: ಕೊನೆಯ ದಿನಾಂಕ 13/8/2026
6: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in
7: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ ಅದರಲ್ಲಿ ಹೊಳೆಮನ್ನೂರು ಗ್ರಾಮದ ಫಕೀರಪ್ಪ ಯಲ್ಲಪ್ಪ ತಳವಾರ ಹಾಗೂ ಸಂಗಡಿಯರಿಂದ ಹಂತಿ ಪದ ಕೇಳಿ

0: ಯಲ್ಲಪ್ಪ ತಳವಾರ್ ಹಾಗೂ ಸಂಗಡಿಯರಿಂದ ಹಂತಿ ಪದ ಕೇಳಿದ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು.

0: ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ, ಹಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ ಸುಂಕವನ್ನು 200%ಕ್ಕೆ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು. ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತ

0: ಸಮರ್ಪದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ಎಫ್ಡಿಸಿ ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ ಎನ್ಎಫ್ಎಐ, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶೆಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂತುಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಾಮ ಶ್ಯಾಮ ಭಾಮ ಚಿತ್ರದಿಂದ ಗೀತೆ.

0: ಬರ್ತಾನಲ್ಲ.
1: ಹಂಗೇನ ಎಲ್ಲಾಗಿ ಅವನು ಮನೆ ಕಾಯುವಾಗ?
0: ಕಂಬ್ಳಿ ಹೊದ್ರು ಚಳಿ ಹೋಗಲ್ಲ, ಮಳೆಯಾಗ್ ನಿಂದ್ರು ಕಾವಿಳಿಯಲ್ಲ.
1: ಅಂದ್ರ ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾನೆ.

0: ಮಗುವಿನಾಗಿ ಇಷ್ಟ ವರ್ಷ ಆದ್ರೂ ಇನ್ನ ಕಾಡ್ತಾನೇನ್ರಿ?
1: ಯಾವನ್ರಿ ಆ ಪೋರ?
2: ಆ ಕಳ್ಳ ಇನ್ಯಾರು ಅಲ್ಲ, ನಮ್ಮ ಪ್ರೀತಿ ಪ್ರೇಮ ಎಲ್ಲ.
0: ಹೌದೇನಾ? ಭಾರಿ ಖಿಲಾಡಿ ಅದನ್ರಿ ಅವ.
2: ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿವ ಹೆಂಡತಿ
0: ಇದ್ರ ಏನಾಗ್ತೈತಿ ಮವ?
2: ಆ ಸ್ವರ್ಗಕ್ಕೆ ಕಿಚ್ಚಚ್ಚೆಂದು ಆ ಸರ್ವಜ್ಞ ಹೇಳವನಲ್ಲ.
0: ಕ್ಯಾಚ್ ಕ್ಯಾಚ್.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾಜಿಗರ್ ಚಿತ್ರದಾಯದ ಗೀತೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ.

0: ಹೇ
1: ಸ್ನೇಹಿತರೆ, ಇದುವರೆಗೆ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಾರೆ ಚಿತ್ರದಿಂದ ಗೀತೆ ಕೇಳಿದರೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್. ಸಮಯ 8:15 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಕಾರ್ಯಕ್ರಮ.

ಸ್ನೇಹಿತರೆ, ಇದುವರೆಗೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತೇರೆ ನಾಮ್ ಚಿತ್ರದಿಂದ ಗೀತೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:45 ಆಗುತ್ತಿದೆ. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮುಂದಿನ ಗೀತೆಯಾಗಿ ಕೇಳೋಣ. ಬಾಳದಾರಿ ಸಹನೆಯಲ್ಲಿ ಅನ್ನುವಂಥ ಒಂದು ಗೀತೆಯನ್ನು ಬಿ ಆರ್ ಲಕ್ಷ್ಮಣರಾವ್ ಅವರು ರಚಿಸಿರುವ ಈ ಗೀತೆ.

ಮುಂದಿನ ಭಾವಗೀತೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಈ ಗೀತೆ ಯಾವ ಸೌಭಾಗ್ಯ

ಇದುವರೆಗೂ ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಗಾಯನ ಕಚೇರಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ.

ಗೀತೆ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಸಿಂಗೀತಂ ಶ್ರೀನಿವಾಸ ರಾವ್.

ಇದೀಗ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನು ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ.

ಗೀತಾ ಚಂದ್ರಿಕೆಯಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಆರಾಧನಾ ಚಿತ್ರದ ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ.

ಅನುರಾಗ ಸಂಗಮ ಚಿತ್ರದ ಗೀತೆಯನ್ನು ರಮೇಶ್ ಚಂದ್ರರವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.